ಗೈಡ್ ಸರಣಿ ಕಾರ್ಯಕ್ರಮ 8:30 ಒಂಬತ್ತು ಗಂಟೆಯವರೆಗೆ, ಮಧುರ ಮುಂಜಾನೆ ಕಾರ್ಯಕ್ರಮ 9:00 to 9:30 ವಿಶೇಷ ಕಾರ್ಯಕ್ರಮಗಳು 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ 12:00 to 12:30 ಶಾಸ್ತ್ರೀಯ ಸಂಗೀತ ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ 12:30 to 1:00 ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ 1:00 to 1:30 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು 1:30 to 2:00 ಸ್ವರ ಝೇಂಕಾರ ಮರಾಠಿ ಸಮಯದಲ್ಲಿ 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ 4:00 to 4:30 ಭಾಷಾ ಸಂಗಮ ಕಾರ್ಯಕ್ರಮ 4:30 to 5:00 ಪ್ರಸಾರವಾಗಲಿದೆ ಆರೋಗ್ಯ ದರ್ಶನ ಕಾರ್ಯಕ್ರಮ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 8:15 to 9:00 ನಮ್ಮ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ನಮಸ್ಕಾರ. ಭಗವಂತನ ಮೇಲೆ ನಮಗಿರುವ ನಂಬಿಕೆಯು ಬದುಕಿನ ಹೊಸ ದಾರಿಯಲ್ಲಿ ನಡೆಯಲು ಹಾದಿಯಾಗುತ್ತೆ. ದೈವ ನಂಬಿಕೆ, ದೈವ ಆರಾಧನೆ ನಮ್ಮ ಸಂಸ್ಕೃತಿಯ ಭಾಗ. ಇದೀಗ ಪ್ರಸಾರವಾಗಲಿದೆ ಭಕ್ತಿಗೀತೆಗಳ ಕಾರ್ಯಕ್ರಮ ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ಮನೋಧ್ವನಿ 90.4 FM. ಕಾರ್ಯಕ್ರಮದ ಆರಂಭದಲ್ಲಿ ಶ್ರೀ ಮಾರಿಕಾಂಬೆ ದೇವಿಗೆ ಸುಪ್ರಭಾತವು.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮುಂದಿನ ಗೀತೆ ವರಲಕ್ಷ್ಮಿ ಧನಲಕ್ಷ್ಮಿ ಜಯಲಕ್ಷ್ಮಿ ಎಂದರೆ ಕಷ್ಟವು ನೀಗುವುದು, ವೈಷ್ಣವಿ ಭಾರ್ಗವಿ ಲಕುಮಿ ಎಂದರೆ ದೋಷವು ಕಳೆಯುವುದು.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಎಲ್ಲ ಬನ್ನಿ, ಎಲ್ಲ ಬನ್ನಿ, ಭಕ್ತರೆಲ್ಲ ಕೂಡಿ ಬನ್ನಿರಿ. ಗೊರಮನಹಳ್ಳಿಯ ಶ್ರೀ ಲಕ್ಷ್ಮೀ ದೇವಿಗೆ ಆರತಿಯ ಬೆಳಗವನ್ನು.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಗೊರವನಹಳ್ಳಿಯ ಕ್ಷೇತ್ರಕ್ಕೆ ಬಂದರೆ ಭಾಗ್ಯವು ದೊರಕುವುದು, ಲಕುಮೆಯ ಕರುಣ.

0: ಇದೀಗ ಪ್ರಸಾರವಾಗಲಿದೆ ಚಿಂತನ ಪ್ರಸ್ತುತಪಡಿಸಲಿದ್ದಾರೆ ಶ್ರೀಮತಿ ಮಂಜುಳಾ ಚುನಮರಿ.
1: ನಮಸ್ತೆ, ನಾನು ಮಂಜುಳಾ ಚುನಮರಿ, ಬೆಳಗಾವಿಯಿಂದ. ಯೋಗಿಯ ಆತ್ಮಕಥೆ ವಿಶ್ವವಿಖ್ಯಾತ ಮಹಾನ್ ಆಧ್ಯಾತ್ಮಿಕ ಗ್ರಂಥದ ಕರ್ತೃವಾದ ಶ್ರೀ ಶ್ರೀ ಪರಮಹಂಸ ಯೋಗಾನಂದರ ದೈವ ಸ್ಫೂರ್ತಿಯ ಚಿಂತನೆಗಳ ಸಂಗ್ರಹವಾದ ಆಧ್ಯಾತ್ಮಿಕ ದಿನಚರಿಯಿಂದ ಇಂದಿನ ಈ ಚಿಂತನವನ್ನು ಸಮಚಿತ್ತತೆ ವಿಷಯದ ಮೇಲೆ ಆರಿಸಿಕೊಳ್ಳಲಾಗಿದೆ. ಪರಮಹಂಸ ಯೋಗಾನಂದ ಗುರುಗಳು ಹೇಳುತ್ತಾರೆ, ಈ ಜೀವನದಲ್ಲಿ ನೀವು ಎಷ್ಟು ಕಷ್ಟಪಡುತ್ತಿದ್ದರೂ ಅಥವಾ ಸಮೃದ್ಧಿ ಮತ್ತು ಅಧಿಕಾರದಿಂದ ಮಂದಹಾಸ ಬೀರುತ್ತಿದ್ದರೂ ನಿಮ್ಮ ಪ್ರಜ್ಞೆ ಬದಲಾಗದಿರಲಿ, ನಿಮ್ಮ ಸಮಚಿತ್ತತೆಯನ್ನು ಕಾಯ್ದುಕೊಳ್ಳಲು ಸಾಧ್ಯವಾದಲ್ಲಿ ಎಂದಿಗೂ ಯಾವುದು ನಿಮ್ಮನ್ನು ಘಾಸಿಗೊಳಿಸಲಾರದು. ಎಲ್ಲ ಮಹಾತ್ಮರ ಜೀವನವು ಅವರು ಇಂತಹ ಪೂಜ್ಯ ಮಟ್ಟವನ್ನು ತಲುಪಿದ್ದರೆಂಬುದನ್ನು ಸೂಚಿಸುತ್ತದೆ. ಲಕ್ಷಾಂತರ ಜನರು ಒಮ್ಮುಖದ ಜೀವನವನ್ನು ನಡೆಸಿ ಅಪೂರ್ಣತೆಯಲ್ಲಿಯೇ ಅಳಿದು ಹೋಗುತ್ತಾರೆ. ಭಗವಂತನು ನಮಗೆಲ್ಲರಿಗೂ ಒಂದು ಆತ್ಮ, ಒಂದು ಮನಸ್ಸು ಮತ್ತು ಒಂದು ದೇಹವನ್ನು ಕೊಟ್ಟಿದ್ದಾನೆ. ಅವುಗಳನ್ನು ನಾವು ಸಮಾನವಾಗಿ ಸಮಚಿತ್ತದಿಂದ ಅಭಿವೃದ್ಧಿಪಡಿಸಿಕೊಳ್ಳಲು ಪ್ರಯತ್ನಿಸಬೇಕು. ನೀವು ಇದುವರೆಗೆ ಐಹಿಕ ವಿಷಯಗಳ ಪ್ರಾಧಾನ್ಯತೆಯ ಪ್ರಭಾವಕ್ಕೆ ಒಳಗಾಗಿ ಜೀವನ ನಡೆಸಿದ್ದರೆ ಇನ್ನು ಮುಂದಾದರೂ ಪ್ರಪಂಚವು ನಿಮ್ಮ ಮೇಲೆ ತನ್ನ ಮಾಯೆಯನ್ನು ಹೊರಿಸಲು ಅವಕಾಶ ಕೊಡದಿರಿ. ಇನ್ನು ಮುಂದೆ ನಿಮ್ಮ ಜೀವನವನ್ನು ನೀವೇ ನಿಯಂತ್ರಿಸಬೇಕು. ನಿಮ್ಮ ಮನಸ್ಸಿನ ಸಾಮ್ರಾಜ್ಯವನ್ನು ನೀವೇ ಆಳಬೇಕು. ವಿವೇಕದಿಂದ ನಿಯಂತ್ರಿತವಾಗದ ಜೀವನದಿಂದ ಭಯ, ಚಿಂತೆ, ಅತೃಪ್ತಿ ಮತ್ತು ಅಸಂತೋಷಗಳು ಉಂಟಾಗುತ್ತವೆ. ಪ್ರಪಂಚದಲ್ಲಿ ನೀವು ಇರಲೇಬೇಕಾಗಿದ್ದರೂ ಸಹ ಅದರಲ್ಲೇ ಸೇರಿದವರಾಗಬೇಡಿ. ಈ ಪ್ರಪಂಚದಲ್ಲಿ ನೀವು ಇರಲೇಬೇಕಾಗಿದ್ದರೂ ಸಹ ಅದರಲ್ಲೇ ಸೇರಿದವರಾಗಬೇಡಿ. ನಿಜವಾದ ಯೋಗಿಗಳು ಜನರೊಂದಿಗೆ ಬೆರೆತು ಮಾತನಾಡುತ್ತಿದ್ದರೂ ಅವರ ಮನಸ್ಸು ಸದಾ ಭಗವಂತನಲ್ಲೇ ತನ್ಮಯವಾಗಿರುತ್ತದೆ. ಲೌಕಿಕತೆ ಮತ್ತು ಆಧ್ಯಾತ್ಮಿಕತೆಗಳು ಒಂದೇ ವಿಶ್ವದ ಮತ್ತು ಒಂದೇ ಸತ್ಯದ ಎರಡು ಸಮಭಾಗಗಳು. ಇವೆರಡರಲ್ಲಿ ಯಾವುದಾದರೂ ಒಂದಕ್ಕೆ ಹೆಚ್ಚು ಒತ್ತು ಕೊಡುವುದರಿಂದ ಮನುಷ್ಯನು ಸಮರಸದ ಬೆಳವಣಿಗೆಗೆ ಅವಶ್ಯವಾದ ಸಮತೋಲನವನ್ನು ಸಾಧಿಸುವಲ್ಲಿ ಸೋಲುತ್ತಾನೆ. ಈ ಪ್ರಪಂಚದಲ್ಲಿ ನಿಮ್ಮ ಆಂತರಿಕ ಶಾಂತಿಯನ್ನು ಕಳೆದುಕೊಳ್ಳದೆ ಬದುಕುವ ಕಲೆಯನ್ನು ಕರಗತ ಮಾಡಿಕೊಳ್ಳಿ. ಆತ್ಮ ಸಾಕ್ಷಾತ್ಕಾರದ ಆಂತರಿಕ ಅದ್ಭುತ ಉದ್ಯಾನವನ್ನು ತಲುಪಲು ಸಮತೋಲನದ ಮಾರ್ಗವನ್ನು ಅನುಸರಿಸಿರಿ. ನಿಮಗೆ ಗುರುಗಳ ಆಶೀರ್ವಾದವು ಕ್ರಮಬದ್ಧ ಹಾಗೂ ಸಮಚಿತ್ತದ ಸಮತೋಲನದ ಜೀವನದಿಂದ ಮಾತ್ರ ಲಭಿಸುತ್ತದೆ. ಅದಕ್ಕೆ ಗುರುಗಳು ಪ್ರತಿಯೊಬ್ಬರಿಗೂ ಹೀಗೆ ಅನುಸರಿಸಬೇಕೆಂದು ಹೇಳುತ್ತಾರೆ. ನಾನು ಪ್ರಶಾಂತನಾಗಿ ಕ್ರಿಯಾಶೀಲನಾಗಿರುವೆ ಹಾಗೂ ಸಕ್ರಿಯವಾಗಿ ಪ್ರಶಾಂತನಾಗಿರುವೆ. ನಾನು ಸೋಮಾರಿ ಹಾಗೂ ಮರಗಟ್ಟಿದ ಮನಸ್ಸಿನವನಾಗುವುದಿಲ್ಲ. ಹಾಗೆಯೇ ಹಣ ಗಳಿಸಲು ಸಮರ್ಥನಾಗಿ ಜೀವನವನ್ನು ಆನಂದಿಸಲು ಅಸಮರ್ಥನಾಗುವಂತೆ ಅತಿಯಾದ ಚಟುವಟಿಕೆಯಲ್ಲೂ ತೊಡಗುವುದಿಲ್ಲ. ನಾನು ನಿಜವಾದ ಸಮತೋಲನದ ಸಮಚಿತ್ತನ್ನು ಕಾಯ್ದುಕೊಳ್ಳಲು ನಿಯಮಿತವಾಗಿ ಧ್ಯಾನ ಮಾಡುವೆ. ನಮಸ್ತೆ.
0: ಇದುವರೆಗೂ ಚಿಂತನವನ್ನು ಕೇಳಿದ್ರಿ. ಪ್ರಸ್ತುತಪಡಿಸಿದವರು ಶ್ರೀಮತಿ ಮಂಜುಳಾ ಚುನಮರಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತೆ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ ಭಗವತಿ ವಾ

0: ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 12ನೇ ಅಧ್ಯಾಯದಲ್ಲಿ ಸಾಕಾರವಾದ ಮತ್ತು ನಿರಾಕಾರವಾದಕ್ಕೆ ಇರುವಂತಹ ವ್ಯತ್ಯಾಸವನ್ನ ನಾವು ತಿಳಿದುಕೊಂಡು, ಸಾಕಾರ ರೂಪದಲ್ಲಿ ಯಾರು ನನ್ನ ಆರಾಧನೆಯನ್ನು ಮಾಡುತ್ತಾರೋ ಅವರನ್ನ ಅತ್ಯಂತ ಪರಿಪೂರ್ಣರೆಂದು ನಾನು ಭಾವಿಸುತ್ತೇನೆ ಅಂತ ಭಗವಂತ ಹೇಳ್ತಾರೆ. ಹೀಗೆ ಸಾಕಾರ ರೂಪದ ಆರಾಧನೆ ಅಂದ್ರೆ ಏನು? ಭಗವಂತನಿಗೆ ಒಂದು ಆಕಾರವಿದೆ, ರೂಪವಿದೆ ಅಂತ ತಿಳ್ಕೊಂಡು ಆ ರೂಪದ ಮೇಲೆ ಧ್ಯಾನ ಮಾಡುವುದು, ಆ ಭಗವಂತನ ಆರಾಧನೆಯನ್ನ ಮೂರ್ತಿ ಪೂಜೆಯ ಮೂಲಕ ನಾವು ಅದನ್ನ ಮಾಡುವಂಥದ್ದು ಅಂತೇಳಿ. ನಿರಾಕಾರ ರೂಪದ ಆರಾಧನೆಯು ಕ್ಲೇಶಕರವಾದದ್ದು, ಕಷ್ಟಕರವಾದದ್ದು ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾ ಹೋಗ್ತಾರೆ. ಜೀವಿಯು ನಿರಂತರವಾಗಿ ಒಂದು ವ್ಯಕ್ತಿಗತ ಆತ್ಮ, ಆಧ್ಯಾತ್ಮಿಕ ಸಮಗ್ರತೆಯೊಡನೆ ಒಂದಾಗಲು ಬಯಸಿದರೆ ಆತನು ತನ್ನ ನಿಜ ಸ್ವರೂಪದ ನಿತ್ಯವಾದ ಮತ್ತು ಗ್ರಹಿಸಬಹುದಾದ ಅಂಶಗಳ ಸಾಕ್ಷಾತ್ಕಾರವನ್ನ ಸಾಧಿಸಬಹುದು. ಆದರೆ ಆನಂದ ಭಾಗದ ಸಾಕ್ಷಾತ್ಕಾರ ಆಗುವುದಿಲ್ಲ. ಜ್ಞಾನ ಯುಗದಲ್ಲಿ ಪ್ರಗಲ್ಭ ಪಾಂಡಿತ್ಯವನ್ನು ಪಡೆದ ಅಂತಹ ಆಧ್ಯಾತ್ಮವಾದಿಯು ಭಕ್ತನೊಬ್ಬನ ಕೃಪೆಯಿಂದ ಭಕ್ತಿಯೋಗದ ಬಿಂದುವನ್ನು ಮುಟ್ಟಬಹುದು. ಅಂತಹ ಕಾಲದಲ್ಲಿ ನಿರಾಕಾರತ್ವದ ದೀರ್ಘ ಸಾಧನೆಯು ತೊಂದರೆಗೆ ಒಂದು ಕಾರಣವಾಗಬಹುದು. ಯಾಕೆಂದ್ರೆ ಆತ್ಮನು ಆ ವಿಚಾರವನ್ನ ಬಿಡಲಾರ. ಆದ್ದರಿಂದ ದೇಹಧಾರಿಯಾದ ಆತ್ಮನು ಸಾಧನೆಯ ಕಾಲದಲ್ಲಿಯೂ, ಸಾಕ್ಷಾತ್ಕಾರದ ಕಾಲದಲ್ಲಿಯೂ, ಅವ್ಯಕ್ತದ ವಿಷಯದಲ್ಲಿ ಯಾವಾಗಲೂ ಕಷ್ಟದಲ್ಲಿ ಇರ್ತಾನೆ. ಪ್ರತಿಯೊಬ್ಬ ಜೀವಾತ್ಮನು ಭಾಗಶಃ ಸ್ವತಂತ್ರನು. ಈ ಅವ್ಯಕ್ತ ಸಾಕ್ಷಾತ್ಕಾರ ಜೀವಾತ್ಮದ ಆಧ್ಯಾತ್ಮಿಕ ಆನಂದಕ್ಕೆ ವಿರುದ್ಧವಾದದ್ದು ಎನ್ನುವುದನ್ನ ನಾವು ತಿಳಿದುಕೊಳ್ಬೇಕು. ಈ ಪ್ರಕ್ರಿಯೆಯನ್ನ ಆರಿಸಿಕೊಳ್ಬಾರದು. ಕೃಷ್ಣ ಪ್ರಜ್ಞೆಯ ಪ್ರಕ್ರಿಯೆ ಎಂದರೆ ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ತೊಡಗುವುದು. ಪ್ರತಿಯೊಂದು ವ್ಯಕ್ತಿಗತ ಜೀವಾತ್ಮಕ್ಕೂ ಇದೇ ಅತ್ಯುತ್ತಮ ಮಾರ್ಗ. ಸೊ ಹೇಗೆ ಭಕ್ತಿ ಸೇವೆ ಸಾಕಾರ ರೂಪದಲ್ಲಿರುವವನು ನವವಿಧ ಭಕ್ತಿಯ ಮೂಲಕ ಭಗವಂತನನ್ನ ಅರಿತುಕೊಳ್ಳೋದಕ್ಕೆ ಪ್ರಯತ್ನಿಸುತ್ತಾನೆ. ನವವಿಧ ಭಕ್ತಿ ಯಾವುದು? ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಾಖ್ಯಂ ಆತ್ಮ ನಿವೇದನಂ. ಸೊ 9 ವಿಧದ ಪ್ರಕ್ರಿಯೆ ಭಕ್ತಿಯನ್ನ ಮಾಡೋದಕ್ಕೆ. ಅದರಲ್ಲಿ ಮೊಟ್ಟ ಮೊದಲನೆಯದು ಶ್ರವಣ. ಶ್ರವಣ ಅಂದ್ರೆ ಕೇಳಿ ಅರ್ಥ ಮಾಡಿಕೊಳ್ಳುವಂಥದ್ದು. ಕೇಳಿ ಭಗವಂತನ ಬಗ್ಗೆ ಕೇಳುವಂಥದ್ದು, ಶ್ರವಣ ಮಾಡುವಂಥದ್ದು, ಭಗವಂತನ ನಾಮ ರೂಪ ಗುಣ ಲೀಲೆಗಳನ್ನ ಕೇಳಿ ತಿಳಿದುಕೊಳ್ಳುವಂಥದ್ದು. ಶ್ರವಣವನ್ನ ಮಾಡಿ ಭಗವಂತನನ್ನ ಪ್ರಾಪ್ತಿ ಮಾಡಿಕೊಂಡವರಲ್ಲಿ ಪರೀಕ್ಷಿತ ಮಹಾರಾಜ ಅವನು ಅಂದ್ರೆ ಶ್ರೇಷ್ಠ ಅಂತ ಹೇಳ್ಬೋದು. ಕೇವಲ ಶ್ರವಣ ಮಾತ್ರದಿಂದಲೇ ನಾವು ಭಗವದ್ಧಾಮವನ್ನ ಪ್ರಾಪ್ತಿ ಮಾಡಿಕೊಳ್ಳಬಹುದು. ಹೇಗೆ ಪರೀಕ್ಷಿತ ಮಹಾರಾಜ ಕೇವಲ ಶ್ರವಣ ಮಾತ್ರದಿಂದಲೇ ಭಗವದ್ಧಾಮವನ್ನ ಪ್ರಾಪ್ತಿ ಮಾಡಿಕೊಂಡ? ಪರೀಕ್ಷಿತ ಮಹಾರಾಜನ ಬಗ್ಗೆ ಹಲವಾರು ಜನರಿಗೆ ತಿಳಿದಿದೆ. ಅಭಿಮನ್ಯು ಮತ್ತು ಉತ್ತರೆಯ ಮಗ ಪರೀಕ್ಷಿತ ಮಹಾರಾಜ. ಪಾಂಡವರ 5 ಜನ ಮಕ್ಕಳು ಸತ್ತ ಮೇಲೆ, ಪುತ್ರರು ಸತ್ತ ಮೇಲೆ ಅಶ್ವತ್ಥಾಮ ಆ 5 ಜನ ಪುತ್ರರನ್ನ ಪಾಂಡವರೆಂದು ಭಾವಿಸಿ ಅವನು ಕೊಂದು ದುರ್ಯೋಧನ ಮುಂದೆ ಅವನು ತಗೊಂಡ್ ಬರ್ತಾನೆ. ಆಗ ಅವನಿಗೆ ಗೊತ್ತಾಗುತ್ತೆ ಅದು ಪಾಂಡವರಲ್ಲ, ಪಾಂಡವರ ಪುತ್ರರು ಅಂತೇಳಿ. ಸೊ ಒಬ್ಬನೇ ಒಬ್ಬ ಪುತ್ರ ಉಳಿದಿರುತ್ತಾನೆ. ಅದು ಉತ್ತರೆಯ ಗರ್ಭದಲ್ಲಿ ಪಾಂಡವರ ಮೊಮ್ಮಗ ಅವನು ಬೆಳೀತಾ ಇರುತ್ತಾನೆ ಅನ್ನುವಂತ ವಿಷಯ ಅಶ್ವತ್ಥಾಮನಿಗೆ ಗೊತ್ತಾಗುತ್ತೆ. ಅಭಿಮನ್ಯುವಿನ ಮಗ ಬೆಳೀತಾ ಇದ್ದಾನೆ ಅಂತೇಳಿ. ಸೊ ಪಾಂಡವರ ವಂಶ ನಾಶವಾಯಿತೆಂದು ಸಂತೋಷ ಪಡ್ತಾ ಇದ್ದಂತಹ ಸಂದರ್ಭದಲ್ಲಿ ಒಬ್ಬ ಉಳಿದನಲ್ಲ ಅಂತ ಹೇಳಿ ಅವನ ಮೇಲೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸುತ್ತಾನೆ ಅಶ್ವತ್ಥಾಮ ಆ ಮಗುವಿನ ಮೇಲೆ, ಉತ್ತರೆಯ ಗರ್ಭದಲ್ಲಿರುವಂತಹ ಆ ಪರೀಕ್ಷಿತ. ಇನ್ನೇನು ಆ ಬ್ರಹ್ಮಾಸ್ತ್ರದ ಒಂದು ಪ್ರಭಾವಕ್ಕೆ ಅವನು ತುತ್ತಾಗಿ ಸಾವನ್ನಪ್ಪಬೇಕು ಅನ್ನುವಷ್ಟರಲ್ಲಿ ಉತ್ತರೆ ಕೃಷ್ಣನ ಮೊರೆ ಹೋಗುತ್ತಾಳೆ. ಪಾಹಿ ಪಾಹಿ ಮಹಾಯೋಗಿ ದೇವ ದೇವ ಜಗತ್ಪತೆ ನಾಣ್ಯಂ ತದಭಯಂ ಪಶ್ಯೆ ಯತ್ರ ಮೃತ್ಯು ಪರಸ್ಪರಂ ಅಂಥೇಳಿ ಪಾಹಿ ಪಾಹಿ ಮಹಾಯೋಗಿನಂತ ಕೃಷ್ಣನನ್ನ, ಕೃಷ್ಣ ಇನ್ನೇನು ದ್ವಾರಕೆಗೆ ಹೋಗೋದಿಕ್ಕೆ ತಯಾರಾಗಿ ನಿಂತಿರುವಾಗ ಉತ್ತರೆ ಓಡೋಡಿ ಬಂದು ಕೃಷ್ಣನ ಹತ್ರ ಹೇಳುತ್ತಾಳೆ, ನನ್ನನ್ನು ರಕ್ಷಿಸು, ನನ್ನ ಹೊಟ್ಟೆಯಲ್ಲಿರುವ ನನ್ನ ಮಗುವನ್ನು ರಕ್ಷಿಸು ಮಹಾಯೋಗಿನ್. ದೇವ ದೇವ ಜಗತ್ಪತೆ ನೀನು, ದೇವ ದೇವ ಜಗತ್ಪತಿ ನೀನು, ನಾಣ್ಯಂ ತದಭಯಂ ಪಶ್ಯೆ ಇಲ್ಲಿ ಬೇರೆ ಯಾರು ನನಗೆ ಈ ಸಮಯದಲ್ಲಿ ಸಹಾಯವನ್ನ ಮಾಡಲಾರರು, ಅಂತಹ ಸಂದರ್ಭದಲ್ಲಿ ನಾನಿದ್ದೇನೆ, ಅಂತಹ ಸಂಕಟದಲ್ಲಿ ನಾನು ಸಿಲುಕಿದ್ದೇನೆ. ಯತ್ರ ಮೃತ್ಯು ಪರಸ್ಪರಂ, ಇಲ್ಲಿರುವವರೆಲ್ಲರೂ ಒಬ್ಬರನ್ನ ಒಬ್ಬರು ಅವರು ಹೊಡೆದು ಕೊಲ್ಬಹುದಷ್ಟೇ, ಆದರೆ ಸತ್ತಿರುವಂತವರನ್ನ ಬದುಕಿಸ್ಲಿಕ್ಕೆ ಯಾರ ಕೈಲೂ ಆಗಲ್ಲ. ನನ್ನ ಗರ್ಭದಲ್ಲಿರುವಂತ ನನ್ನ ಮಗು ಇನ್ನೇನು ಆಲ್ಮೋಸ್ಟ್ ಸಾಯುವಂತ ಪರಿಸ್ಥಿತಿಯಲ್ಲಿದೆ, ನೀನೊಬ್ಬನೇ ರಕ್ಷಿಸಬೇಕು ಅಂತ ಅವಳು ಮೊರೆ ಇಡುತ್ತಾಳೆ ಕೃಷ್ಣನಿಗೆ. ಸೊ ಕೃಷ್ಣ ಹೇಗೆ ವಿಷ್ಣುವಿನ ರೂಪದಲ್ಲಿ ಉತ್ತರೆಯ ಗರ್ಭವನ್ನ ಪ್ರವೇಶಿಸಿ ಆ ಮಗುವನ್ನ ರಕ್ಷಿಸುತ್ತಾನೆ. ಆದ್ರಿಂದ ಪರೀಕ್ಷಿತನ ಇನ್ನೊಂದು ಹೆಸರು ವಿಷ್ಣುರಾತ್ ಅಂತೇಳಿ. ಹೀಗೆ ತನ್ನ ತಾಯಿಯ ಗರ್ಭದಲ್ಲಿದ್ದಾಗಲೇ ಭಗವಂತನನ್ನ ಕಾಣುವಂತ ಭಾಗ್ಯವನ್ನ ಪಡೆದಿದ್ದ ಆ ಪರೀಕ್ಷಿತ ವಿಷ್ಣುವಿನ ರೂಪವನ್ನ ಅವನು ತನ್ನ ತಾಯಿಯ ಗರ್ಭದಲ್ಲೇ ಅವನು ಇದ್ದಾಗಲೇ ಅವನು ನೋಡಿದ್ದ. ಹೀಗೆ ಪರೀಕ್ಷಿತ ಹುಟ್ಟುತ್ತಾನೆ, ಮಹಾನ್ ಭಕ್ತನಾಗಿರುತ್ತಾನೆ. ಪರೀಕ್ಷಿತ ಒಬ್ಬ ಉತ್ತಮ ರಾಜನಾಗಿರುತ್ತಾನೆ. ಅವನ ಆಳ್ವಿಕೆಯಲ್ಲಿ ರಾಮರಾಜ್ಯ ಇತ್ತು ಅಂತ ಹೇಳಲಾಗುತ್ತೆ. ಪರೀಕ್ಷಿತನ ಬಗ್ಗೆ ಶ್ರೀಮದ್ ಭಾಗವತಮಲ್ಲಿ ಹಲವಾರು ಗುಣಗಾನಗಳಿವೆ. ಪರೀಕ್ಷಿತ ಎಂಥ ಒಬ್ಬ ದಕ್ಷ ಆಡಳಿತಗಾರ, ಎಂಥ ಒಬ್ಬ ಧರ್ಮಿಷ್ಠ, ಎಂಥ ಒಂದು ಉತ್ತಮ ಒಂದು ಚಕ್ರವರ್ತಿ ಅನ್ನುವಂಥದ್ರ ಬಗ್ಗೆ ಹಲವಾರು ಶ್ಲೋಕಗಳು ಹೇಳುತ್ತವೆ ಶ್ರೀಮದ್ ಭಾಗವತಮಲ್ಲಿ. ಅಂತಹ ಪರೀಕ್ಷಿತ ಮಹಾರಾಜ ಒಂದು ದಿನ ಅವನು ಕಾಡಿನಲ್ಲಿ ಅವನು ಒಂದು ಋಷಿಯ ಆಶ್ರಮಕ್ಕೆ ಅವನು ಬರುತ್ತಾನೆ. ದಣಿದು ಬಾಯಾರಿಕೆಯಿಂದ ಋಷಿಯ ಆಶ್ರಮಕ್ಕೆ ಅವನು ಬಂದಾಗ ಅವನಿಗೆ ತುಂಬ ಬಾಯಾರಿಕೆ ಆಗಿರುತ್ತೆ. ಆ ಶಮ್ಯಕ ಋಷಿಯ ಆಶ್ರಮದಲ್ಲಿ ಅವನಿಗೆ ಆತಿಥ್ಯವನ್ನು ನೀಡೋದಕ್ಕೆ ಯಾರೂ ಅಲ್ಲಿ ಇರುವುದಿಲ್ಲ. ಒಂದು ಲೋಟ ನೀರು ಕೊಡೋದಕ್ಕೂ ಅಲ್ಲಿ ಯಾರೂ ಇರಲ್ಲ. ಶಮ್ಯಕ ಋಷಿ ತಪಸ್ಸಿನಲ್ಲಿ ಧ್ಯಾನದಲ್ಲಿ ಕುಳಿತಿರುತ್ತಾರೆ. ತುಂಬ ಬಾಯಾರಿಕೆಯಿಂದ ಪರೀಕ್ಷಿತ ಮಹಾರಾಜ ಅಲ್ಲಿ ಬಂದು ನೋಡ್ತಾನೆ, ಯಾರೊಬ್ಬರೂ ಇಲ್ಲ, ನನಗೆ ಒಂದು ಅಂದರೆ ನನ್ನ ಒಂದು ನನಗೆ ಅತಿಥಿ ಸತ್ಕಾರವನ್ನು ಮಾಡಲು ಕೂಡ ಯಾರೂ ಇಲ್ಲ ಅಂಥೇಳಿ. ರಾಜನಾದವನು ಭಗವಂತನ ಪ್ರತಿನಿಧಿಯಾಗಿರುತ್ತಾನೆ. ಸೊ ರಾಜನನ್ನು ಭಗವಂತನ ಥರನೇ ನೋಡ್ಕೋಬೇಕು ಅಂತ ಇದೆ ನಮ್ಮ ಶಾಸ್ತ್ರಗಳಲ್ಲಿ. ಆದರೆ ಯಾರೊಬ್ಬರು ಅಲ್ಲಿ ಇಲ್ಲ. ಆಗ ಪರೀಕ್ಷಿತ ಮಹಾರಾಜನಿಗೆ ಆ ಒಂದು ಕ್ಷಣ ಏನಾಗುತ್ತೋ ಗೊತ್ತಿಲ್ಲ. ಧ್ಯಾನದಲ್ಲಿ ಕುಳಿತಿರುವಂತಹ ಆ ಶಮ್ಯಕ ಋಷಿಯ ಹೆಗಲಿಗೆ ಅಲ್ಲೇ ಸತ್ತು ಬಿದ್ದಿರುವಂತಹ ಹಾವನ್ನು ಅವನ ಹೆಗಲಿಗೆ ಅವನ ಕೊರಳಿಗೆ ಅದನ್ನ ಇಟ್ಟುಬಿಟ್ಟು ಪರೀಕ್ಷಿತ ಮಹಾರಾಜ ಅಲ್ಲಿಂದ ಹೊರಡ್ತಾನೆ. ದಾರಿಯಲ್ಲಿ ಪರೀಕ್ಷಿತ ಮಹಾರಾಜ ಯೋಚನೆ ಮಾಡ್ತಾ ಬರ್ತಾ ಇದ್ದಾನೆ, ನಾನೆಂಥ ಹೀನ ಕೃತ್ಯವನ್ನು ಮಾಡಿದೆ, ಯಾಕೆ ಈ ಕೃತ್ಯವನ್ನು ಮಾಡಿದ್ನೋ ನನಗೆ ಗೊತ್ತಾಗಲಿಲ್ಲ. ಆ ಒಂದು ಕ್ಷಣ ನನ್ನ ಮನಸ್ಸಿಗೆ ಮಂಕು ಕವಿಯಿತು. ನಾನು ಸತ್ತಿರುವಂಥ ಹಾವನ್ನು ಆ ಋಷಿ ಮುನಿಯ ಕೊರಳಿಗೆ ನಾನು ಏರಿಸಬಾರ್ದಾಗಿತ್ತು ಅನ್ನುವಂಥ ಯೋಚನೆಯಲ್ಲಿ ಪರೀಕ್ಷಿತ ಮಹಾರಾಜ ತುಂಬ ಪಶ್ಚಾತ್ತಾಪ ಪಟ್ಟುಕೊಂಡು ದುಃಖಿತನಾಗಿ ಅವನು ಹೀಗೆ ಯೋಚಿಸ್ತಾ ಅವನು ಹೋಗಿ ಅರಮನೆಯನ್ನು ತಲುಪ್ತಾನೆ. ಇತ್ತ ಇಲ್ಲಿ ಶಮ್ಯಕ ಋಷಿಯ ಮಗನಾಗಿರುವಂಥ ಶೃಂಗಿ ನದಿಯಲ್ಲಿ ಸ್ನಾನಕ್ಕೆ ಅಂತ ಹೋಗಿರುತ್ತಾನೆ, ಅವನಿಗೆ ಸುದ್ದಿ ತಲುಪುತ್ತೆ. ಈ ಥರ ಅವನ ತಂದೆಯ ಕೊರಳಿನ ಮೇಲೆ ಸತ್ತಿರುವಂಥ ಹಾವನ್ನು ಪರೀಕ್ಷಿತ ಮಹಾರಾಜ ಇಟ್ಟಿದ್ದಾನೆ ಅಂತೇಳಿ ಶೃಂಗಿ ಹಿಂದೆ ಮುಂದೆ ನೋಡದೆ ಶಾಪವನ್ನು ಕೊಟ್ಟು ಬಿಡ್ತಾನೆ. ಈ ಥರ ನನ್ನ ತಂದೆಯ ಕೊರಳಿನ ಮೇಲೆ ಸತ್ತಿರುವಂಥ ಈ ಥರ ಹಾವನ್ನು ಇಟ್ಟಿರುವವನು 7 ದಿವಸಗಳ ಒಳಗಾಗಿ ತಕ್ಷಕ ಎನ್ನುವಂಥ ಹಾವು ಕಚ್ಚಿ ಸಾವನ್ನಪ್ಪಲಿ ಅನ್ನುವಂಥ ಶಾಪವನ್ನು ಕೊಡುತ್ತಾನೆ ಶೃಂಗಿ. ಸೊ ಆಗಿನ ಕಾಲದಲ್ಲಿ ಬ್ರಾಹ್ಮಣರ ಶಾಪ ತಡ್ತಾ ಇತ್ತು, ಯಾಕಂದರೆ ಬ್ರಾಹ್ಮಣರು ಬ್ರಾಹ್ಮಣತ್ವವನ್ನು ಪಾಲಿಸ್ತಾ ಇದ್ರು ಆದ್ದರಿಂದ. ಸೊ ಹೀಗೆ ಶೃಂಗಿ ಮರಳಿ ಬರ್ತಾನೆ ತನ್ನ ತಂದೆ ಇರುವಲ್ಲಿಗೆ. ಆವಾಗ ಶಮ್ಯಕ ಋಷಿಗೆ ಗೊತ್ತಾಗುತ್ತೆ ಈ ವಿಷಯ. ಶೃಂಗಿ ಹೇಳ್ತಾನೆ, ನಾನು ಈ ಥರ ಶಾಪವನ್ನು ಕೊಟ್ಟಿರುವೆ ಅಂಥೇಳಿ. ಶಮ್ಯಕ ಋಷಿಗೆ ತುಂಬ ದುಃಖ ಉಂಟಾಗುತ್ತೆ, ನೋವಾಗುತ್ತೆ. ಇಂತಹ ಒಬ್ಬ ಧರ್ಮಿಷ್ಠ ರಾಜ ಪರೀಕ್ಷಿತ ಅಂಥವನಿಗೆ ನೀನು ಈ ಥರ ಶಾಪವನ್ನು ಕೊಟ್ಟೆಯಲ್ಲ ಅಂತೇಳಿ ತುಂಬ ದುಃಖಿತನಾಗ್ತಾರೆ. ಶಮ್ಯಕ ಋಷಿ ತನ್ನ ಶಿಷ್ಯಂದ್ರನ್ನ ಕಳಿಸ್ತಾರೆ, ಅಲ್ಲಿಗೆ ಕಳಿಸ್ತಾನೆ ಶಮ್ಯಕ ಋಷಿ, ಹೋಗಿ ಪರೀಕ್ಷಿತ ಮಹಾರಾಜನಿಗೆ ಈ ಸುದ್ದಿಯನ್ನು ತಲುಪಿಸು, ಇನ್ನೇನು ಅವನು 7 ದಿವಸಗಳಲ್ಲಿ ತಕ್ಷಕ ಅನ್ನುವಂಥ ಹಾವು ಕಚ್ಚಿ ಸಾಯಲಿದ್ದಾನೆ ಅನ್ನುವಂಥ ಸುದ್ದಿಯನ್ನು ತಲುಪಿಸು ಅಂತೇಳಿ. ಹೀಗೆ ಶಮ್ಯಕ ಋಷಿಯ ಶಿಷ್ಯ ಬಂದು ಪರೀಕ್ಷಿತ ಮಹಾರಾಜನಿಗೆ ಈ ವಿಷಯವನ್ನು ತಲುಪಿಸ್ತಾನೆ, ನೀನು 7 ದಿವಸಗಳಲ್ಲಿ ಹಾವು ಕಚ್ಚಿ ಸಾಯಲಿದ್ಯಾ ಅಂತೇಳಿ. ಪರೀಕ್ಷಿತ ಮಹಾರಾಜ ಈ ಶಾಪವನ್ನು ವರವೆನ್ನುವಂತೆ ಅದನ್ನು ಸ್ವೀಕರಿಸುತ್ತಾನೆ. ಶ್ರೀಕೃಷ್ಣ ನನಗೆ ಶಾಪದ ರೂಪದಲ್ಲಿ ಬಂದಿದ್ದಾರೆ, ಶ್ರೀಕೃಷ್ಣನೇ ಬಂದಿದ್ದಾರೆ ನನ್ನನ್ನು ಉದ್ಧಾರ ಮಾಡೋದಕ್ಕೋಸ್ಕರ, ಭೌತಿಕ ಜಗತ್ತಿನ ಜೊತೆ ನನ್ನ ಈ ಒಂದು ಅಟ್ಯಾಚ್ಮೆಂಟನ್ನು ದೂರ ಮಾಡೋದಕ್ಕೋಸ್ಕರ ಕೃಷ್ಣ ಶಾಪದ ರೂಪದಲ್ಲಿ ಬಂದಿದ್ದಾರೆ. ಸೊ ಈಗ ನಾನು ತುಂಬ ಸೀರಿಯಸ್ ಆಗಿ ಭಕ್ತಿ ಮಾರ್ಗದಲ್ಲಿ ಮುಂದುವರಿಯಬೇಕು, ಈ 7 ದಿವಸಗಳನ್ನು ನಾನು ಸದುಪಯೋಗ ಪಡಿಸಿಕೊಂಡು ನಾನು ವೈಕುಂಠವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಅನ್ನುವಂಥ ಒಂದು ಇಚ್ಛೆಯಿಂದ ಪರೀಕ್ಷಿತ ಮಹಾರಾಜ ತನ್ನ ಮನೆ ಮಠವನ್ನು ತನ್ನ ರಾಜ್ಯವನ್ನು ಎಲ್ಲವನ್ನು ತ್ಯಜಿಸಿ ತನ್ನ ರಾಜ್ಯವನ್ನು ತನ್ನ ಪುತ್ರನಾಗಿರುವಂಥ ಜನಮೇಜಯನಿಗೆ ವಹಿಸಿ ಅವನು ಅಲ್ಲಿಂದ ತೆರಳುತ್ತಾನೆ. ನನ್ನ ಉದ್ಧಾರ ಹೇಗೆ ಸಾಧ್ಯ ಈ 7 ದಿವಸಗಳಲ್ಲಿ ಅಂತ ಅವನು ಯೋಚನೆ ಮಾಡಿಕೊಂಡು ಹೋಗ್ತಾ ಇರುವಾಗ ಶುಕಮುನಿಗಳ ಒಂದು ಭೇಟಿಯಾಗುತ್ತೆ ಪರೀಕ್ಷಿತ ಮಹಾರಾಜನಿಗೆ. ಇದು ಕೂಡ ಭಗವಂತನ ಒಂದು ಭಗವಂತನೇ ಏರ್ಪಡಿಸಿದ ಒಂದು ಸನ್ನಿವೇಶ ಅಂತ ಹೇಳ್ಬೋದು. ಶುಕಮುನಿಗಳನ್ನು ಅವನು ಭೇಟಿ ಮಾಡ್ತಾನೆ. ಸೊ ಅದಾದ್ಮೇಲೆ ಶುಕಮುನಿಗಳಿಂದ ಹೇಗೆ ಭಾಗವತಂನ ಶ್ರವಣವನ್ನ ಮಾಡ್ತಾನೆ ಪರೀಕ್ಷಿತ ಮಹಾರಾಜ, ಶ್ರವಣ ಮಾತ್ರದಿಂದನೇ ಹೇಗೆ ಭಗವದ್ಧಾಮವನ್ನ ಪ್ರಾಪ್ತಿ ಮಾಡಿಕೊಳ್ತಾನೆ ಅನ್ನುವಂಥ ಕಥೆ ಶ್ರೀಮದ್ ಭಾಗವತಮಲ್ಲಿ ಬಹು ಸುಂದರವಾಗಿ ಅದರ ಬಗ್ಗೆ ಒಂದು ವಿವರಣೆ ಇದೆ. ಇದರ ಬಗ್ಗೆ ಇನ್ನಷ್ಟು ನಾಳೆ ತಿಳಿದುಕೊಳ್ಳೋಣ.
1: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು, ಹಿಂದಿ ಭಾಷೆಯಲ್ಲಿ 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಶಾಸ್ತ್ರೀಯ ಸಂಗೀತ ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ 12:30 to 1:00 ಪ್ರಸಾರವಾಗಲಿದೆ. ಗೀತ ಸಂಗಮ ಕಾರ್ಯಕ್ರಮ 1:00 to 1:30 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು, 1:30 to 2:00 ಸ್ವರಝೇಂಕಾರ ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಭಾಷಾ ಸಂಗಮ ಕಾರ್ಯಕ್ರಮ, 4:30 to 5:00 ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದೀಗ ಪ್ರಸಾರವಾಗಲಿದೆ KLE ಆಯುರ್ವೇದ ಹೆಲ್ತ್ ಗೈಡ್.

ನಮಸ್ಕಾರ, ಎಲ್ಲರಿಗೂ ಶುಭ ಮುಂಜಾನೆ. ನಾನು ಡಾಕ್ಟರ್ ಮಹಾದೇವ್ ಬಿ ಗುಂಡಕಲ್ಲೆ, ಕೇಲಿ ವಿಶ್ವವಿದ್ಯಾಲಯದ ಶ್ರೀ ಬಿ ಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ಇವತ್ತಿನ ವಿಷಯ ಬಂದು ಸೌಂದರ್ಯವರ್ಧಕಗಳ ಅತಿಯಾದ ಉಪಯೋಗದಿಂದ ಆಗುವಂತಹ ದುಷ್ಪರಿಣಾಮಗಳು. ಸೌಂದರ್ಯವರ್ಧಕಗಳ ಉಪಯೋಗವಲ್ಲ, ಅತಿಯಾದ ಉಪಯೋಗದಿಂದ ಆಗುವಂತಹ ದುಷ್ಪರಿಣಾಮಗಳು. ನಾವು ಕಾಮನ್ ಆಗಿ ಅಥವಾ ಒಂದು ಸಾಮಾನ್ಯವಾಗಿ ಸೌಂದರ್ಯವರ್ಧಕಗಳನ್ನ ರೂಢಿ ಹೇಗೆ ಬಂತು ಇದು? ಮೊದಲನೆಯದಾಗಿ, ಸೌಂದರ್ಯವರ್ಧಕಗಳ ಉಪಯೋಗ ಬಾಹ್ಯ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಲು ಮತ್ತು ಸೌಂದರ್ಯವನ್ನು ದೀರ್ಘಕಾಲದೊಳಗೆ ಉಳಿಸಿಕೊಳ್ಳಲು ಮತ್ತು ದೇಹದ ದೌರ್ಗಂಧ್ಯವನ್ನು ಹೋಗಲಾಡಿಸಲು ಮತ್ತು ಇರುವಂತಹ ಸೌಂದರ್ಯವನ್ನು ರಕ್ಷಿಸಿಕೊಳ್ಳಲು ನಾವು ಸೌಂದರ್ಯವರ್ಧಕಗಳ ಉಪಯೋಗ ರೂಢಿಯಲ್ಲಿ ಬಂತಂತ ಹೇಳ್ಬೋದು. ಮತ್ತು ಇದು ಮೇಕಪ್ ಅನ್ನೋದೇನಿದೆಯಲ್ಲ, ಇದರಿಂದ ಒಂದು ಫಲಶ್ರುತಿಯನ್ನು ನಾವು ನೋಡಬೇಕಂದ್ರೆ, ಇದು ಈ ಒಂದು ಸೌಂದರ್ಯವರ್ಧಕಗಳ ಬಳಕೆಯಿಂದ ಇದು ಹೊರ ಸೌಂದರ್ಯವನ್ನು ಹೆಚ್ಚಿಸುವುದಲ್ಲದೆ ಆತನ ವ್ಯಕ್ತಿತ್ವವನ್ನು ಒಂದು ಮನುಷ್ಯನ ವ್ಯಕ್ತಿತ್ವವನ್ನು ಕೂಡ ಪ್ರತಿಬಿಂಬಿಸುತ್ತದೆ. ಈಗ ನಾವು ಯಾವಾಗ ಸೌಂದರ್ಯವರ್ಧಕಗಳನ್ನು ಉಪಯೋಗ ಮಾಡ್ತೀವಿ, ಆವಾಗ ಒಂದು ಮನುಷ್ಯನ ವ್ಯಕ್ತಿತ್ವ ಒಂದು ಡಿಫ್ರೆಂಟ್ ಆಗಿ ಅಥವಾ ಒಂದು ಬೇರೆಯಾಗಿ ಕಾಣುತ್ತದೆ. ಮತ್ತು ಸೌಂದರ್ಯವರ್ಧಕ ಎನ್ನುವುದು ಸೌಂದರ್ಯವನ್ನು ಹೆಚ್ಚಿಸುವುದಲ್ಲದೆ ಇದು ಪರಿಸರದಲ್ಲಿರುವಂಥ ಧೂಳು, ಕೊಳಕು ಮತ್ತು ಸೂರ್ಯನಿಂದ ಬರುವಂಥ ಯುವಿ ಕಿರಣಗಳ ಕೆಟ್ಟ ಪರಿಣಾಮಗಳಿಂದಲೂ ರಕ್ಷಿಸುತ್ತದೆ ಎಂಬುದನ್ನು ನಾವು ಕೆಲವು ವೈಜ್ಞಾನಿಕ ಲೇಖನಗಳಿಂದಲೂ ಕೂಡ ತಿಳಿಯಬಹುದು. ಅದಲ್ಲದೆ ಮುಖ್ಯವಾಗಿ ನಾವು ಸೌಂದರ್ಯವರ್ಧಕಗಳನ್ನ ಬಳಸಿ ಉಪಯೋಗದಿಂದ ನಾವು ದೇಹದ ದುರ್ಗಂಧವನ್ನು ದೂರ ಮಾಡಿ ತಾಜಾತನವನ್ನು ಅನುಭವಿಸುವುದರೊಂದಿಗೆ ತಾರುಣ್ಯಯುತವಾಗಿ ಕಾಣಿಸಿಕೊಳ್ಳುವುದು, ಅಂದರೆ ನಿಜವಾದ ವಯಸ್ಸಿಗಿಂತ ಕಡಿಮೆ ವಯಸ್ಸಿನವರಾಗಿ ನಾವು ಕಾಣಿಸಿಕೊಳ್ಳಬಹುದು ಈ ಸೌಂದರ್ಯವರ್ಧಕಗಳ ಉಪಯೋಗದಿಂದ. ಈಗ ನಾವು ಇತಿಹಾಸವನ್ನು ನೋಡ್ತಾ ಹೋದ್ರೆ ಈ ಸೌಂದರ್ಯವರ್ಧಕಗಳ ಇತಿಹಾಸವನ್ನು ನೋಡ್ತಾ ಹೋದ್ರೆ ಈ ಸಿಂಧೂ ಕಣಿವೆ ನಾಗರಿಕತೆಯಲ್ಲಿ ಸುಮಾರು 2500 ವರ್ಷಗಳ ಹಿಂದೆಯೂ ಸಹ ಜನರು ತಮ್ಮ ಸೌಂದರ್ಯ ವರ್ಧನೆಗಾಗಿ ಮತ್ತು ಚರ್ಮ ರಕ್ಷಣೆಗಾಗಿ ಅಂಜನಗಳನ್ನು ಬಳಸುತ್ತಿದ್ದರು. ಮತ್ತು ಪಾದ ಅಭ್ಯಂಗ, ಮುಖ ಅಭ್ಯಂಗ, ಮೈಗೆಲ್ಲ ಎಣ್ಣೆಯನ್ನು ಹಚ್ಚಿಕೊಳ್ಳೋದು ಕೂಡ ಆವಾಗಿನ ಕಾಲದಲ್ಲಿ ರೂಢಿಯಲ್ಲಿತ್ತು ಅಂತ ಒಂದು ನಮ್ಮ ಇತಿಹಾಸವನ್ನು ನೋಡಿದಾಗ ತಿಳಿದು ಬರುತ್ತದೆ. ಅದಲ್ಲದೆ ಈ ಮಹೆಂಜೊದಾರೋ ನಾಗರಿಕತೆಯಲ್ಲೂ ಕೂಡ ಕೆಲವೊಂದು ಸಮಾರಂಭಗಳಾದ ನಾಮಕರಣ ಸಮಾರಂಭ, ವಿವಾಹ ಸಮಾರಂಭಗಳಲ್ಲಿಯೂ ಕೂಡ ಅವರು ತಮ್ಮ ಸುಗಂಧ ದ್ರವ್ಯಗಳ ಉಪಯೋಗವನ್ನು ಮಾಡಿಕೊಳ್ಳುತ್ತಿದ್ದರು ಅಂತ ಇತಿಹಾಸದಲ್ಲಿ ಕಂಡುಬರುತ್ತದೆ. ಈಗ ನಾವು ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ನೋಡಿದಾಗ ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಶ್ರೀಗಂಧ, ಚಂದನ, ಈ ತೈಲಪರ್ಣಿಕ, ಅಗರು, ಕೆಲವೊಂದು ಸುವಾಸನೆ ಇರುವಂತಹ ಔಷಧಿಗಳನ್ನು ಕೂಡ ಅಥವಾ ದ್ರವ್ಯಗಳನ್ನು ಕೂಡ ಅನುಲೇಪನಕ್ಕಾಗಿ ಅಂದರೆ ಮೈಗೆ ಹಚ್ಚಿಕೊಳ್ಳೋದಕ್ಕಾಗಿ ಕೂಡ ಅಂದರೆ ಅಪ್ಲಿಕೇಶನ್ ಮಾಡುತ್ತಿದ್ರು ಅಂತ ಒಂದು ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ತಿಳಿದು ಬರುತ್ತದೆ. ಅದೇ ರೀತಿ ನೀವು ಬಹಳ ಹಿಂದೆ ರಾಮಾಯಣ ಕಾಲದಲ್ಲಿ ಹೋದಾಗ ಕೂಡ ಅಲ್ಲಿ ಒಂದು ಸುಂದರಕಾಂಡ ಪಾರಾಯಣದಲ್ಲಿ ದೇವರು ಮುಖ್ಯವಾಗಿ ಕೆಲವೊಂದು ಸುಗಂಧ ದ್ರವ್ಯಗಳನ್ನು ಮತ್ತು ಸೌಂದರ್ಯವರ್ಧಕಗಳ ಒಂದು ಉಲ್ಲೇಖವು ನಮಗೆ ಸಿಗುತ್ತದೆ. ಈಗ ನಾವು ನಮ್ಮ ಶಾಸ್ತ್ರದಲ್ಲಿ ಅಂದರೆ ಆಯುರ್ವೇದ ಶಾಸ್ತ್ರದಲ್ಲಿ ನೋಡಿದಾಗ ಸೌಂದರ್ಯವರ್ಧಕಗಳನ್ನು ಕೆಲವೊಂದು ವರ್ಣ ದ್ರವ್ಯ ಅಂತ ಹೇಳಿದ್ದಾರೆ. ಅವುಗಳಲ್ಲೂ ಕೂಡ ಒಂದು ವರ್ಣ ದ್ರವ್ಯಗಳನ್ನು ಕೂಡ ನಾವು ಸೌಂದರ್ಯವರ್ಧಕಗಳಾಗಿ ಉಪಯೋಗಿಸಬಹುದು. ನೀವು ಮುಖ್ಯವಾಗಿ ಶ್ವೇತ ಚಂದನ ಆಗಿರ್ಬೋದು, ಮಂಜಿಷ್ಟ ಆಗಿರ್ಬೋದು, ನಾಗಕೇಶರ ಆಗಿರ್ಬೋದು, ಪದ್ಮಕ, ಉಶಿರ, ಜ್ಯೇಷ್ಠ ಮಧು, ಸಾರಿವ, ಲೋದ್ರ, ಅರಿಶಿನ, ಕಾಡರಿಶಿನ ಮತ್ತು ಕುಂಕುಮಗಳನ್ನು ಕೂಡ ನಾವು ಸಾಮಾನ್ಯವಾಗಿ ಸೌಂದರ್ಯವರ್ಧಕಗಳಾಗಿ ಆಯುರ್ವೇದ ಶಾಸ್ತ್ರದ ಉಲ್ಲೇಖದಂತೆ ಉಪಯೋಗಿಸಲಾಗುತ್ತದೆ. ಆದರೆ ಇತ್ತೀಚಿಲಾಗಿ ಏನಾಗಿದೆ ಅಂದರೆ ಒಂದು ಬದಲಾಗುತ್ತಿರುವ ಜೀವನ ಶೈಲಿ ಮತ್ತು ಜಾಗತೀಕರಣದಿಂದಾಗಿ ಏನಾಗಿದೆ, ಸೌಂದರ್ಯವರ್ಧಕಗಳನ್ನು ರಾಸಾಯನಿಕವನ್ನು ಸೌಂದರ್ಯವರ್ಧಕ ಆಗಿ ಬಳಸುತ್ತಿರೋದು ಕೆಲವೊಂದು ವಿಷಾದಕರ ಸಂಗತಿಯಾಗಿ ಮಾರ್ಪಡ್ತಾ ಇದೆ. ಮತ್ತು ಮುಖ್ಯವಾಗಿ ಸೌಂದರ್ಯವರ್ಧಕಗಳನ್ನು ಮೊದಲು ಕೆಲವೊಂದು ಸಭೆ ಸಮಾರಂಭಗಳಲ್ಲಿ, ಕೆಲವೊಂದು ಮದುವೆ ಅಂತ ಕಾರ್ಯಕ್ರಮದಲ್ಲಿ ಉಪಯೋಗಿಸ್ತಿದ್ರು. ಆದರೆ ಈಗ ಏನಾಗಿದೆ ಅಂದರೆ ಪ್ರತಿದಿನ ನಮ್ಮ ನಿತ್ಯ ರೂಢಿಯಲ್ಲಿ ನಾವು ರಾಸಾಯನಿಕಗಳನ್ನ ಸೌಂದರ್ಯವರ್ಧಕಗಳಾಗಿ ಬಳಸುವುದರಿಂದ ಅದರ ಒಂದು ದುಷ್ಪರಿಣಾಮ ನಮ್ಮ ಒಂದು ಶರೀರ ಅಥವಾ ಮಾನಸಿಕ ಆರೋಗ್ಯದ ಮೇಲೆ ಬೀರ್ತಾ ಇದೆ. ಈಗ ಮುಖ್ಯವಾಗಿ ನಾವು ರಾಸಾಯನಿಕಗಳನ್ನ ನೋಡ್ತಾ ಹೋದ್ರೆ ಮೂರು ವಿಧವಾಗಿ ರಸಾಯನಗಳನ್ನ ಬಳಸ್ತಾರೆ. ಒಂದು ಸಂಯೋಜಕ ಅಂದ್ರೆ ನಾವು ಬೇಸ್ ಏನಂತೀವಲ್ಲ, ಒಂದು ಯಾವ್ದಾದ್ರು ತಯಾರು ಮಾಡೋಕೆ ಬೇಸ್ ಬೇಕಲ್ಲ, ಆ ರೀತಿ ಬೇಸ್ ಆಗಿ. ಮತ್ತೊಂದು ಸಂರಕ್ಷಕಗಳು ಅಂದ್ರೆ ಕಾಮನ್ ಆಗಿ ಪ್ರಿಸರ್ವೇಟಿವ್ಸ್ ಅನ್ನ ನಾವು ಕಾಮನ್ ಆಗಿ ಸಾಮಾನ್ಯವಾಗಿ ಸೌಂದರ್ಯವರ್ಧಕಗಳಲ್ಲಿ ಬಳಸ್ತಾ ಇದೀವಿ. ಮತ್ತೊಂದು ಕಲರಿಂಗ್ ಅಥವಾ ಫ್ಲೇವರಿಂಗ್, ಒಂದು ಕಲರ್ ಕೊಡೋದು ಅಥವಾ ಒಂದು ಫ್ರಾಗ್ರೆನ್ಸ್ ಕೊಡೋದು, ಅವು ಕೂಡ ಮುಖ್ಯವಾಗಿ. ಮತ್ತು ಆಕ್ಟಿವ್ ಇನ್ಗ್ರೀಡಿಯೆಂಟ್ಸ್, ನಿಮ್ಗೆ ಮುಖ್ಯವಾಗಿ ಆಕ್ಟಿವ್ ಇನ್ಗ್ರೀಡಿಯೆಂಟ್ಸ್ ಅಂದ್ರೆ ನಿಮ್ಗೆ ಅಥವಾ ಮುಖ್ಯ ಘಟಕ ಅಂದ್ರೆ ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾವು ಶಾಂಪೂನ ಯೂಸ್ ಮಾಡ್ತೇವೆ. ಶಾಂಪೂದಲ್ಲಿ ಮುಖ್ಯವಾಗಿ ನಮಗೆ ಏನ್ ಬೇಕು, ನೊರೆ ಬೇಕು. ಅದನ್ನು ಸೋಡಿಯಂ ಲಾರಿಲ್ ಸಲ್ಫೇಟ್ ಏನಿದೆಲ್ಲ ಅದು ನೊರೆಕಾರಕ, ಅದು ಒಂದು ಆಕ್ಟಿವ್ ಇನ್ಗ್ರೀಡಿಯೆಂಟ್ ಅಥವಾ ಮುಖ್ಯವಾದ ಘಟಕ. ಇವನ್ನು ಸಾಮಾನ್ಯವಾಗಿ ನಾವು ರಾಸಾಯನಿಕಗಳು ಉಪಯೋಗಿಸುತ್ತಿರುವುದರಿಂದ ಇದು ನಮ್ಮ ಶರೀರದ ಮೇಲೆ ಒಂದು ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತಿದೆ.
ಇನ್ನು ಒಂದೊಂದಾಗಿ ನೋಡ್ತಾ ಹೋದ್ರೆ ಮುಖ್ಯವಾಗಿ ಹೈಡ್ರೋಕ್ವಿನೋನ್ ಎಲ್ಲರೂ ಬಳಸುವಂತ ಒಂದು ಇದು ರಾಸಾಯನಿಕ. ಇದನ್ನು ಮುಖ್ಯವಾಗಿ ನಾವು ಎದಕ್ಕೆ ಬಳಸಬೇಕಂದ್ರೆ ತ್ವಚಾ ಹೊಳಪಿಗಾಗಿ, ಅಂದ್ರೆ ಗ್ಲೋಯಿಂಗ್ ಏನಂತೇವಲ್ಲ ನಾವು, ತ್ವಚಾ ಗ್ಲೋಯಿಂಗ್ ಅಂತೇವಲ್ಲ, ಅದಕ್ಕೆ ಇದನ್ನು ಹೊಳಪಿಗಾಗಿ ಇದನ್ನ ಹೈಡ್ರೋಕ್ವಿನೋನ್ ಅನ್ನ ಯೂಸ್ ಮಾಡ್ತಾರೆ. ಆದರೆ ಇದರ ಅತಿಯಾದ ಬಳಕೆಯಿಂದ ಕೆಲವು ಜೀವಕೋಶಗಳಿಗೆ ಹಾನಿ ಮಾಡುತ್ತದೆ. ಇದು ಸೈಟೋಟಾಕ್ಸಿಸಿನ್ ಅಂತ ಪ್ರೂವ್ ಆಗಿರುವುದರಿಂದ ಇದನ್ನು ನಾವು ಜಾಸ್ತಿಯಾಗಿ ಹೈಡ್ರೋಕ್ವಿನೋನ್ ಅನ್ನ ಬಳಸಬಾರದು. ಮತ್ತು ಇದರಿಂದ ಕೆಲವೊಂದು ಮ್ಯೂಟೋಜೆನಿಸಿಟಿ ಅಂದರೆ ವಿಕೃತಿಯನ್ನು ಉಂಟು ಮಾಡೋದು ಮತ್ತು ತ್ವಚೆಯಲ್ಲಿ ತುರಿಕೆಯನ್ನು ಉಂಟು ಮಾಡೋದು ಕೂಡ ಕೆಲವು ಜನರಲ್ಲಿ ಕಂಡುಬರುತ್ತಿದೆ. ಮತ್ತು ಎರಡನೇದಾಗಿ PPD ಅಂದರೆ ಪಿ ಫಿನೈಲ್ ಡಯಾಮೈನ್. ಇದನ್ನ ಮುಖ್ಯವಾಗಿ ಈ ರಸಾಯನವನ್ನ ಮೊದಲಿನ ಬಣ್ಣಕ್ಕೆ ಇದನ್ನು ಉಪಯೋಗಿಸ್ತಾರೆ. ಈಗೀಗ ನಿಮ್ಗೆ ಗೊತ್ತು, ಮೊದಲು ಒಂದು 10 ವರ್ಷದಿಂದ ಹೋದ್ರೆ ನಾವು ಮೆಹಂದಿ ಹಚ್ತಿದ್ವಿ, ಮದರಂಗಿಯನ್ನು ಹಚ್ತಿದ್ವಿ, ಆಮೇಲೆ ಡೈ ಮಾಡ್ತಾ ಇದ್ವಿ. ಆದ್ರೆ ಈಗೀಗ ಏನಾಗಿದೆ ಅಂದ್ರೆ ಡಿಫ್ರೆಂಟ್ ಕಲರ್ ಹೇರ್ ಮಾಡ್ತಾ ಇದ್ದಾರೆ, ಸ್ಟ್ರೇಟ್ನಿಂಗ್ ಅಂತಾರೆ. ಅದರಿಂದ ಒಂದು ಡಿಫ್ರೆಂಟ್ ಸಿಲ್ವರ್ ಕಲರ್ ಹೇರ್ ಆಗಿರ್ಬೋದು ಅಥವಾ ಬ್ರೌನಿಶ್ ಗೋಲ್ಡನ್ ಕಲರ್ ಹೇರ್ ಆಗಿರ್ಬೋದು. ಇದು ಹೀಗೆ ಮಾಡ್ಲಿಕ್ಕೆ ಮುಖ್ಯವಾಗಿ ಒಂದು ಪಿ ಫಿನೈಲಿನ್ ಡಯಾಮೈನ್ ಅಂತ ಒಂದು ರಸಾಯನವನ್ನು ಬಳಸ್ತಿದ್ದಾರೆ. ಇದರಿಂದ ಏನಾಗುತ್ತೆ, ತ್ವಚಾ ಕೆಂಪಾಗೋದು, ರೆಡ್ನೆಸ್ ಏನಂತೀವಿ, ತ್ವಚಾ ಕೆಂಪಾಗೋದು, ತುರಿಕೆ ಇಚಿಂಗ್ ಬರುದು, ಆಮೇಲೆ ತ್ವಚಾ ಊದಿಕೊಳ್ಳೋದು ಅಂದರೆ ಲೋಕಲ್ ಇನ್ಫ್ಲಮೇಷನ್ ಇಂಥ. ಅದರಿಂದ ಇದನ್ನು ಶ್ವಾಸಕೋಶದಲ್ಲಿಯೂ ಕೂಡ ಹೋಗಿದ್ದು ಶ್ವಾಸಕೋಶಗಳಿಗೆ ಸಂಬಂಧಿಸಿದ ಕೆಲವೊಂದು ಅಲರ್ಜಿ ಕಾಯಿಲೆಗಳನ್ನು ಇದು ಉಲ್ಬಣ ಮಾಡುತ್ತಿದೆ. ನೆಕ್ಸ್ಟ್ ಮುಂದೆ ನೋಡ್ತಾ ಹೋದರೆ ಪಾಲಿಥಿಲಿನ್ ಗ್ಲೈಕಾಲ್. ಮುಖ್ಯವಾಗಿ ಇಥಿಲಿನ್ ಗ್ಲೈಕಾಲ್ ಅನ್ನು ನಾವು ಇದನ್ನು ಕ್ರೀಮ್ ಮತ್ತು ಮಾಯಿಶ್ಚರೈಸರ್ಗಳಲ್ಲಿ ಬಳಸುತ್ತಾರೆ. ಅದರದ ಅತಿಯಾದ ಬಳಕೆಯಿಂದ ನಾವು ವೈಜ್ಞಾನಿಕ ಒಂದು ಲೇಖನ ನೋಡಿದಾಗ ಜಿನೋಟಾಕ್ಸಿಟಿ ಮತ್ತು ಕ್ಯಾನ್ಸರ್ನಂತಹ ಕಾಯಿಲೆಗಳನ್ನು ಕೂಡ ಇದು ಪಾಲಿಥಿಲಿನ್ ಗ್ಲೈಕಾಲ್ ಕಾರಣವಾಗ್ತಾ ಇದೆ. ಮತ್ತೊಂದು ಮುಖ್ಯವಾಗಿ ಡೈಬ್ಯುಟೈಲ್ ಥಾಲೇಟ್, ಇದು ಮುಖ್ಯವಾಗಿ ನೇಲ್ ಪಾಲಿಶ್ಗಳಲ್ಲಿ ಈಗೆಲ್ಲ ನೋಡಿರ್ಬೋದು ನೀವು, ಮ್ಯಾಚಿಂಗ್ ಅಂತಾರಲ್ಲ, ಈಗ ಫಾರ್ ಎಕ್ಸಾಂಪಲ್ ಸೀರೆ ಉಟ್ಟರೆ ಅದೇ ಕಲರ್ ಅಂತ ನೇಲ್ ಪಾಲಿಶ್ನ ಹಚ್ಕೊಳ್ಳೋದು ರೂಢಿ ಆಗಿಬಿಟ್ಟಿದೆ ಈಗ. ಮತ್ತು ಅದನ್ನು ಅದು ಒಂದು ನೇಲ್ ಪಾಲಿಶ್ ರಿಮೂವರ್ದಿಂದ ತೆಗೆಯೋದು ಮತ್ತು ಬೇರೆ ಕಲರ್ ಹಾಸೋದು. ಆದರೆ ಇದರಲ್ಲಿ ಮುಖ್ಯವಾಗಿ ಇದನ್ನು ಹಾಕಿರ್ತಾರೆ, ಡೈಬ್ಯುಟೈಲ್ ಥಾಲೇಟ್ವನ್ನು ಮಿಕ್ಸ್ ಮಾಡಿದ್ರಿಂದ ಇದು ಕಠಿಣತೆಯನ್ನು ತಡೆಯುತ್ತದೆ. ಮತ್ತು ಪ್ಲಾಸ್ಟಿಸೈಜರ್ ಅಂತ ಇದನ್ನು ಯೂಸ್ ಮಾಡ್ತಾರೆ. ಅದರಿಂದ ಇದು ಏನಾಗಿದೆ ಅಂದರೆ ಇತರ ಅತಿಯಾದ ಬಳಕೆಯಿಂದ ಋತುಚಕ್ರದಲ್ಲಿ ವ್ಯತ್ಯಾಸ, ಹಾರ್ಮೋನ್ಗಳ ಅಸಮತೋಲನೆ, ಇದರೊಂದಿಗೆ ವಂಧ್ಯತ್ವ ಕೂಡ ಕಾರಣವಾಗ್ತಾ ಇದೆ. ಇನ್ಫರ್ಟಿಲಿಟಿ, ಫಿಮೇಲ್ ಇನ್ಫರ್ಟಿಲಿಟಿ ಏನಂತೀವಲ್ಲ, ಅದಕ್ಕೂ ಕೂಡ ಇದು ಡೈಬ್ಯುಟೈಲ್ ಥಾಲೇಟ್ ಕಾರಣ ಆಗ್ತಾ ಇದೆ. ಮುಂದೆ ನೋಡ್ತಾ ಹೋದರೆ ಡೈಥನಾಲ್ ಅಮೈನ್, ಇದು ನೊರೆಕಾರಕ ಅಂದರೆ ಫೋಮಿಂಗ್ ಏಜೆಂಟ್ ಅಂತೀವಲ್ಲ, ಫೋಮಿಂಗ್ ಏಜೆಂಟ್ ಕಾಮನ್ ಆಗಿ ಇದನ್ನು ಬಾಡಿ ವಾಶ್ ಮತ್ತು ಶಾಂಪುಗಳಲ್ಲಿ ಯೂಸ್ ಮಾಡ್ತಾರೆ. ಆದರೆ ಅತಿಯಾದ ಬಳಕೆಯಿಂದ ಕೆಲವೊಂದು ಶ್ವಾಸಕೋಶಿ ಸಂಬಂಧಿ ಕಾಯಿಲೆ ಮತ್ತು ತ್ವಚೆಯ ಕ್ಯಾನ್ಸರ್ ಕೂಡ ಕಾರಣವಾಗಬಹುದು ಅಂತ ಕೆಲವೊಂದು ವೈಜ್ಞಾನಿಕ ಲೇಖನಗಳಿಂದ ನಾವು ನೋಡಬಹುದು. ಈ ರಾಸಾಯನಿಕ ಅಲ್ಲದೆ ಮುಂದೆ ನೋಡ್ತಾ ಹೋದ್ರೆ ಕೆಲವೊಂದು ಭಾರವಾದ ಲೋಹಗಳು ಅಂದರೆ ಹೆವಿ ಮೆಟಲ್ಸ್ ಏನಂತೀವಲ್ಲ, ಹೆವಿ ಮೆಟಲ್ಸ್ ಅನ್ನು ಕೂಡ ಕೆಲವೊಂದು ಸೌಂದರ್ಯವರ್ಧಕಗಳಲ್ಲಿ ಉಪಯೋಗಿಸುತ್ತಿರುವುದು ಕಂಡು ಬರ್ತಾ ಇದೆ. ಮುಖ್ಯವಾಗಿ ಕ್ಯಾಡ್ಮಿಯಂ ಇದೊಂದು ಭಾರ ಲೋಹ, ಇದು ಹೆವಿ ಮೆಟಲ್. ಇದನ್ನು ಹೇರ್ ಕ್ರೀಮ್, ಬಾಡಿ ಲೋಷನ್ ಮತ್ತು ದಲ್ಲಿ ಕಾಮನ್ ಆಗಿ ಯೂಸ್ ಮಾಡ್ತಾರೆ. ಸಾಮಾನ್ಯವಾಗಿ ಇದನ್ನು ಹೇರ್ ಕ್ರೀಮ್ಸ್ ಮತ್ತು ಬಾಡಿ ಲೋಷನ್ಗಳಲ್ಲಿ ಬಳಕೆ ಮಾಡ್ತಾರೆ. ಆದರೆ ಇದು ಅತಿಯಾದ ಬಳಕೆಯಿಂದ ಇದು ಮೂಳೆಯ ಸಾಂದ್ರತೆಯನ್ನು ಕಡಿಮೆ ಮಾಡುವುದು ಮತ್ತು ಮೂತ್ರಪಿಂಡಗಳ ವೈಫಲ್ಯಕ್ಕೂ ಕೂಡ ಇದು ಕ್ಯಾಡ್ಮಿಯಂ ದೇಹವನ್ನು ಸೇರಿ ಮೂತ್ರಪಿಂಡಗಳ ವೈಫಲ್ಯ ಕೂಡ ಇದು ಕಾರಣವಾಗ್ಬೋದು. ಮುಂದೆ ಲೆಡ್ ಅಂದರೆ ಶೀಸ್ ಅಂತೀವಲ್ಲ, ಶೀಸ್ ಇದು ಕಾಮನ್ ಆಗಿ ಲೆಡ್ ಅನ್ನ ನಾವು ಸುರ್ಮಾ, ಅಂಜನಕ, ಕಣ್ಣಿಗೆ ಹಚ್ಚುವಂತ ಒಂದು ಸುರ್ಮಾಗಳಲ್ಲಿ ಮತ್ತು ಲಿಪ್ಸ್ಟಿಕ್ ಗಳಲ್ಲಿ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಆದ್ರಿಂದ ಅತಿಯಾದ ಬಳಕೆಯಿಂದ ಗರ್ಭಿಣಿಯರಲ್ಲಿ ಗರ್ಭಸ್ರಾವ ಮತ್ತು ಭ್ರೂಣ ವಿಕೃತಿ ಆಗುವ ಸಂಭವ ಇರುತ್ತದೆ. ಇದಲ್ಲದೆ ಇದು ಕೆಲವೊಂದು ನ್ಯೂರಲಾಜಿಕಲ್ ಮ್ಯಾನಿಫೆಸ್ಟೇಷನ್ಸ್ ಅಂದರೆ ನರವ್ಯೂಹಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಕೂಡ ಈ ಒಂದು ಲೆಡ್ದಿಂದ ಅಥವಾ ಶೀಸ್ದಿಂದ ಬರಬಹುದು. ಇನ್ನು ಮುಖ್ಯವಾಗಿ ನಿಕೆಲ್ ಇದು ಕೂಡ ಒಂದು ಭಾರ ಲೋಹ. ಇದನ್ನು ಐ ಶ್ಯಾಡೋಸ್ ಗಳಲ್ಲಿ ಅತಿಯಾಗಿ ಇದನ್ನು ಐ ಶ್ಯಾಡೋಸ್ ಕಾಸ್ಮೆಟಿಕ್ಗಳಲ್ಲಿ ಯೂಸ್ ಮಾಡ್ತಾರೆ, ಬಳಸ್ತಾರೆ. ಆದರೆ ಇದರಿಂದ ದೃಷ್ಟಿದೋಷ, ಕೆಲವೊಂದು ತ್ವಚಾವೂತ, ಲೋಕಲ್ ಇನ್ಫ್ಲಮೇಷನ್ ಅಂತ ಕಾರಣವಾಗ್ಬೋದು. ಮರ್ಕ್ಯೂರಿ ಇದು ಪಾರದ, ಇದು ಇದರ ಒಂದು ಮರ್ಕ್ಯೂರಿಯ ಸಾಲ್ಟನ್ನು ಒಂದು ಕ್ಲಿನ್ಸಿಂಗ್ ಆಗಿ ಯೂಸ್ ಮಾಡೋದ್ರಿಂದ ಸೋಪ್ ಮತ್ತು ಶಾಂಪುಗಳಲ್ಲಿ ಕೂಡ ಇದನ್ನು ಬಳಸ್ತಾರೆ. ಆದರೆ ಇತರ ಅತಿಯಾದ ಬಳಕೆಯಿಂದ ಶಾರೀರಿಕ ಮೇಲೆ ಅಷ್ಟೇ ಅಲ್ಲ, ಈವನ್ ಮಾನಸಿಕವಾಗಿಯೂ ಕೂಡ ಇದು ಮಾನಸಿಕ ರೋಗಗಳಿಗೂ ಕಾರಣ ಮಾಡ್ಬೋದು. ಅಂದರೆ ಮುಖ್ಯವಾಗಿ ಖಿನ್ನತೆ, ಆತಂಕ, ಗಾಬರಿಗೊಳ್ಳೋದು ಇಂಥ ಕೆಲವೊಂದು ಒಂದು ರೋಗಗಳು ಉಂಟಾಗ್ಬೋದು. ಈ ಕೊನೆಯದಾಗಿ ನಾವು ಏನು ಹೇಳಬೇಕಂದ್ರೆ, ಏನು ನಿಮಗೊಂದು ಸಂದೇಶವನ್ನು ಕೊಡಬೇಕಂದ್ರೆ, ಈ ರಾಸಾಯನಿಕಗಳಿಂದ ತಯಾರಿಸಿದ ಸುಗಂಧ ದ್ರವ್ಯಗಳ ಬಳಕೆಯನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ ನೈಸರ್ಗಿಕವಾಗಿ ಸಿಗುವಂಥ ವನಸ್ಪತಿಗಳಿಂದ ತಯಾರಿಸಿದ ಸುಗಂಧ ದ್ರವ್ಯಗಳನ್ನು ನಿತ್ಯವಾಗಿ ಬಳಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಉತ್ತಮ. ನಾವು ನೈಸರ್ಗಿಕವಾಗಿ ಸಿಗುವಂತಹ ಸೌಂದರ್ಯವರ್ಧಕಗಳ ಬಗ್ಗೆ ಹೆಚ್ಚು ಗಮನ ಕೊಟ್ಟು ಅವನ್ನು ದಿನನಿತ್ಯದಲ್ಲಿ ಬಳಕೆ ಮಾಡುವುದು ಉತ್ತಮ, ಏಕೆಂದರೆ ಇದರಿಂದ ನಮ್ಮ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು.
ಇದರಿಂದ ನಿಮಗೆ ಯಾವ್ದಾದ್ರು ಒಂದು ಮಾಹಿತಿ ಬೇಕಿದ್ದರೆ ಅಥವಾ ಸೌಂದರ್ಯವರ್ಧಕಗಳ ಬಳಕೆ ಹೇಗೆ ಮಾಡಬೇಕು, ಯಾವುದು ನೈಸರ್ಗಿಕವಾದ ಒಂದು ಸೌಂದರ್ಯವರ್ಧಕ ಅಥವಾ ಯಾವುದು ರಾಸಾಯನಿಕ, ಈಗಾಗಲೇ ನೀವು ಯಾವ ಕೆಲವೊಂದು ರಾಸಾಯನಿಕ ಸೌಂದರ್ಯವರ್ಧಕವನ್ನು ಬಳಸಿ ಯಾವ್ದಾದ್ರು ನೀವೊಂದು ಆರೋಗ್ಯ ಕಾಯಿಲೆ, ನಿಮ್ಗೆ ಅನಾರೋಗ್ಯ ಇದ್ದರೆ, ನಿಮ್ಗೆ ಏನಾದರೂ ಒಂದು ಸಮಸ್ಯೆ ಇದ್ದರೆ ಅಥವಾ ನೀವು ಸೌಂದರ್ಯವರ್ಧಕವನ್ನು ಬಳಸಿ ನಿಮಗೆ ಏನಾದರೂ ಒಂದು ತೊಂದರೆ ಅನುಭವಿಸ್ತಿದ್ದರೆ ನೀವು ಯಾವಾಗ ಬೇಕಾದರೂ ನಮ್ಮ ಕೇಳಿ ಸಂಸ್ಥೆ ಆಯುರ್ವೇದ ಆಸ್ಪತ್ರೆಗೆ ಭೇಟಿ ನೀಡಿ ಅದರ ತಜ್ಞ ವೈದ್ಯರ ಸಲಹೆ ಪಡೆದು ನೀವು ಪರಿಹಾರವನ್ನು ಕೊಂಡುಕೊಳ್ಳಬಹುದು.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: One Life, Ambika Infra Build and Core Developers, the new landmark of Belagavi. Are you ready to witness a new landmark in luxury? Introducing the city's largest and most ambitious gated community, Ambika One Life, One Care. This isn't just another residential project. It represents a monumental shift in how our city lives. We are offering a sprawling paradise meticulously designed for those who refuse to settle for anything but the absolute best in modern living. This grand vision is brought to life through a prestigious joint venture between Core Developers and Ambika Group. By combining decades of industry expertise and a shared passion for excellence, this partnership ensures that every square foot of your home is built with uncompromising quality. Our commitment to total transparency and the highest standards of modern engineering provides you with a home that is as sturdy as it is beautiful. Located at the elite 9th cross, Bhagyanagar, this massive development features 200 luxury flats, creating a vibrant city within a city. Residents will enjoy ultimate peace of mind within a secure, gated environment surrounded by world-class amenities and a community of like-minded families. At this scale, the luxury is larger, the gardens are greener, and the lifestyle is truly unmatched in the region. The future of Belagavi is here, and your place in it is waiting. Don't miss the opportunity to own a home in the city's most talked about address, where care meets comfort. Call us today at 7760477279 or visit our site office at Ambika Platinum to book your dream flat. Ambika One Life, One Care. It is the biggest lifestyle statement in town.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

0: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಕಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ಮಳೆಗಾಲದಲ್ಲಿ ಆಹಾರ ಪದ್ಧತಿ ಕುರಿತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಈ ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನ ಕೊಡಲಿದ್ದಾರೆ. ಕಾರ್ಯಕ್ರಮದ ಅತಿಥಿ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಹಾಪುರ ಬೆಳಗಾವಿಯ ಡಿಪಾರ್ಟ್ಮೆಂಟ್ ಆಫ್ ಕಾಯಾ ಚಿಕಿತ್ಸೆಯ ಅಸೋಸಿಯೇಟ್ ಪ್ರೊಫೆಸರ್ ಆದ ಡಾಕ್ಟರ್ ಉಮಾ ಶೆಟ್ಟಿ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ.
1: ನಮಸ್ತೆ.
0: ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾದ ಒಂದು ವಿಷಯ, ಮಳೆಗಾಲ ಪ್ರಾರಂಭವಾಗಿದೆ. ಅಂತ ಸಂದರ್ಭದಲ್ಲಿ ಇವತ್ತಿನ ವಿಷಯ ಮಳೆಗಾಲದಲ್ಲಿ ಆಹಾರ ಪದ್ಧತಿ. ಸೊ ಮೊದಲನೇದಾಗಿ ಯಾವ ರೀತಿ ಎಲ್ಲ ಬದಲಾವಣೆ ನಾವು ಮಾಡ್ಕೋಬೇಕು ವಿತ್ ರೆಸ್ಪೆಕ್ಟ್ ಟು ಮಾನ್ಸೂನ್ಸ್?
1: ಮೊದಲನೇದಾಗಿ ನಮ್ಮ ಬೆಳಗಾವಿ ಎಲ್ಲ ಶ್ರೋತು ಮಿತ್ರರಿಗೆ ನಾನು ಉಮಾ ವೈದ್ಯ ಮಾಡುವ ಹೃತ್ಪೂರ್ವಕ ವಂದನೆಗಳು. ಇವತ್ತಿನ ಟಾಪಿಕ್ ಸಂದರ್ಭಕ್ಕೆ ತಕ್ಕಂಗೆ ತುಂಬಾ ಚೆನ್ನಾಗಿದೆ. ಮಳೆಗಾಲ ಆರಂಭವಾಗಿದೆ, 4 ದಿನದಿಂದ ಬೆಳಗಾವಿಯಲ್ಲಿ ತುಂಬಾ ಮಳೆನೂ ಆಗ್ತಾ ಇದೆ. ಮಳೆಗಾಲವು ಒಂದು ಸುಂದರವಾದ ಋತು ಅಂತ ಹೇಳ್ಬೋದು. ನೋಡಿದಿರಾ, ಎಲ್ಲೆಡೆಯೂ ಈಗ ತಂಪಾದ ವಾತಾವರಣ, ತಂಪಾದ ಗಾಳಿ, ಅದರೊಂದಿಗೆ ನಮ್ಮ ಭೂಮಿ ತಾಯಿ ಇವಾಗ ಹಚ್ಚ ಹಸಿರಾದ ಸೀರೆಯನ್ನುಟ್ಟು ನಿಂತಿದ್ದಾಳೆ, ನಮ್ಗೆಲ್ಲರಿಗೂ ಮುದವನ್ನು ನೀಡುತ್ತಿದ್ದಾಳೆ. ಇದು ಒಂದು ಮುಖವಾದ್ರೆ ಇನ್ನೊಂದು ಕಡೆ ಈ ಮಳೆಗಾಲದಲ್ಲಿ ರೋಗಗಳ ಬಾಧ್ಯತೆ ಹೆಚ್ಚಾಗುತ್ತದೆ, ಅದು ನಮ್ಮೆಲ್ಲರಿಗೂ ಗೊತ್ತು. ಆದ್ದರಿಂದ ಈ ಇಂತಹ ಕಾಲದಲ್ಲಿ, ಈ ಮುದ ನೀಡುವ ಕಾಲದಲ್ಲಿಯೂ ಕೂಡ ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕನ್ನೋದನ್ನು ಇವತ್ತಿನ ವಿಷಯವಾಗಿದ್ದು, ಇದು ತುಂಬಾ ಮುಖ್ಯವಾಗಿದೆ. ಸೊ ಮೊದಲನೇದಾಗಿ ನೀವು ಕೇಳಿದ್ದು ಈ ಮಳೆಗಾಲದಲ್ಲಿ ಹೇಗೆ ನಮ್ಮ ಆಹಾರ ಪದ್ಧತಿ ಇರಬೇಕು ಅಂತ ಹೇಳಿ. ನಮ್ಮ ಆಯುರ್ವೇದದಲ್ಲಿ ಈ ಮಳೆಗಾಲವನ್ನು ನಾವು ವರ್ಷಾ ಋತು ಅಂತ ಹೇಳಿ ಕರಿತೀವಿ. ಈ ವರ್ಷಾ ಋತುವಲ್ಲಿ ಸಾಮಾನ್ಯವಾಗಿ ವಾತದಲ್ಲಿ ಹೆಚ್ಚಳಾಗುತ್ತೆ, ಅಂದ್ರೆ ವಾತ ಪ್ರಕೋಪವಾಗುತ್ತದೆ. ಅದರ ಜೊತೆಗೆ ಜೀರ್ಣಕ್ರಿಯೆಯು, ಅಂದ್ರೆ ಅಗ್ನಿಬಲ ಅಂತ ಏನ್ ಹೇಳ್ತೀವಿ, ಡೈಜೆಷನ್ ಪವರ್ ವೀಕ್ ಆಗಿರುತ್ತದೆ, ಸ್ವಲ್ಪ ನಿಧಾನವಾಗಿನೇ ಕೆಲಸ ಮಾಡುತ್ತದೆ. ಸೊ ಅಂತ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಜೀರ್ಣಕ್ರಿಯೆಗೆ ಅನುಕೂಲವಾಗುವಂತೆ ಹಗುರಾದ, ಬಿಸಿ ಬಿಸಿಯಾದ, ಫ್ರೆಶ್ ಆಗಿ, ತಾಜಾ ಆಗಿ ಪ್ರಿಪೇರ್ ಮಾಡಿದಂತಹ ತಯಾರಿಸಿದ ಆಹಾರ ಸೇವನೆ ಮಾಡುವುದು ತುಂಬಾ ಅಗತ್ಯವಾಗಿರುತ್ತದೆ. ತಂಗಳು ಅಥವಾ ಹಳೆಯದ ಆಹಾರ ಅಂತ ಏನ್ ಹೇಳ್ತೀವಿ, ಅದನ್ನು ಪದೇ ಪದೇ ಬಿಸಿ ಮಾಡುವುದು, ಮರು ಬಿಸಿ ಮಾಡಿ ಸೇವಿಸುವುದನ್ನು ಆದಷ್ಟು ಎಲ್ಲರೂ ಕೂಡ ತಪ್ಪಿಸಬೇಕಾಗುತ್ತೆ. ಸುಲಭವಾಗಿ ಜೀರ್ಣವಾಗುವಂತ ಅಂತಹ ಮತ್ತು ಅತಿಯಾಗಿ ಎಣ್ಣೆ ಇಲ್ಲದ, ಖಾರ ಇಲ್ಲದಂತಹ ಪದಾರ್ಥಗಳು, ಅತಿಯಾದ ಸಿಹಿ ಪದಾರ್ಥಗಳನ್ನು ನಾವು ಕಡಿಮೆ ಮಾಡಬೇಕು. ಅದರೊಂದಿಗೆ ಸರಿಯಾದ ಸಮಯಕ್ಕೆ ನಾವು ಊಟವನ್ನು ಸೇವಿಸುವುದು ತುಂಬಾ ಅಗತ್ಯವಾಗಿದೆ.
0: ಅಂತ ಸಂದರ್ಭದಲ್ಲಿ ಈ ಒಂದು ಮಳೆಗಾಲದಲ್ಲಿ ಯಾವ ರೀತಿಯ ಆಹಾರ ಸೇವಿಸುವುದು ಆರೋಗ್ಯಕ್ಕೆ ಉತ್ತಮ ಅಂತ ತಾವು ತಿಳಿಸಿದ್ರೆ, ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಹೋದ್ರೆ ಆಯುರ್ವೇದದ ಪ್ರಕಾರ ಯಾವ ರೀತಿಯ ಆಹಾರ ಸೇವಿಸಬೇಕು ಅದರ ಬಗ್ಗೆ ಸ್ವಲ್ಪ.
1: ಜೀರ್ಣಕ್ರಿಯೆ ಕಡಿಮೆ ಆಗಿರುವುದರಿಂದ ಮಳೆಗಾಲದಲ್ಲಿ ಹಸಿವು ಕಡಿಮೆ ಆಗುತ್ತದೆ, ಅದ್ ನಮ್ಗೆ ಗೊತ್ತು. ಅದರಿಂದ ಏನ, ಹೊಟ್ಟೆ ತುಂಬಾ ತಿನ್ನುವುದಕ್ಕಿಂತ ಮಿತವಾದ ಪ್ರಮಾಣದಲ್ಲಿ, ಸರಿಯಾದ ಸಮಯದಲ್ಲಿ ಹಿತವಾದ ಆಹಾರವನ್ನು ಸೇವಿಸುವುದು ತುಂಬಾ ಮುಖ್ಯ. ಸೊ ಮಿತವಾದ ಪ್ರಮಾಣ ಅರ್ಥ ಆಗುತ್ತೆ. ಹಿತವಾದ ಅಂದ ತಕ್ಷಣ ಯಾವ ತರಹದ ಆಹಾರವನ್ನು ಸೇವಿಸಬೇಕಪ್ಪ ನಾವು ಮಳೆಗಾಲದಲ್ಲಿ ಅಂತಂದ್ರೆ, ಬಿಸಿ ಬಿಸಿಯಾದ ಅನ್ನ, ಬೇಳೆ ಸಾರು, ಬೇಳೆ ತರಕಾರಿ ಪಲ್ಯಗಳು, ರಾಗಿ, ಜೋಳ, ಗೋಧಿ, ಓಟ್ಸು, ಇಡ್ಲಿ, ಉಪ್ಪಿಟ್ಟು, ಕಿಚಡಿ, ತರಕಾರಿ ಪಲ್ಯಗಳು, ಸೊಪ್ಪುಗಳು, ಬಿಸಿ ಬಿಸಿಯಾದ ಸೂಪು, ತರಕಾರಿ ಸೂಪುಗಳನ್ನೆಲ್ಲ ಸೇವಿಸಬಹುದು. ಏನ್ ಮೇಡಮ್ ಎಲ್ಲ ಬರೀ ವೆಜ್ ದವ್ರಿಗೆ ಹೇಳ್ತಾ ಇದ್ದಾರೆ, ನಾನ್ ವೆಜ್ ದವ್ರು ಎಲ್ಲಿ ಹೋಗ್ಬೇಕು ಅಂತ ಒಂದು ಕ್ವಶನ್ ಪ್ರಶ್ನೆ ಆಗ್ಬಹುದು. ಅವರು ಕೂಡ ಸೇವಿಸಬಹುದು, ಬಿಸಿಯಾದ ಮೊಟ್ಟೆಗಳನ್ನು ಸೇವಿಸಬಹುದು. ಆದರೆ ಇವಾಗ ವಾರದಲ್ಲಿ ಅವರು 2-3 ಬಾರಿ ನಾನ್ ವೆಜ್ ಸೇವನೆ ಮಾಡ್ತಾ ಇದ್ದಾರೆ, ಅದನ್ನು ವಾರದಲ್ಲಿ ಒಂದಕ್ಕೆ ಸೀಮಿತವಾಗಿಟ್ಕೊಳ್ಳೋದು ತುಂಬಾ ಮುಖ್ಯ. ಯಾಕಂತಂದ್ರೆ ನಾನ್ ವೆಜ್ ಆಹಾರ ಅಂತ ಏನ್ ಹೇಳ್ತೀವಿ ಅಥವಾ ಮಾಂಸಾಹಾರ ಅಂತ ಏನ್ ಹೇಳ್ತೀವಿ, ಅದು ಜೀರ್ಣಕ್ರಿಯೆಗೆ ಸ್ವಭಾವತಃ ಹೆವಿ ಆಗಿರುತ್ತೆ. ಮತ್ತೆ ಮಳೆಗಾಲದಲ್ಲಿ ನಾವು ಈಗಾಗಲೇ ಮಾತಾಡಿದ ಹಾಗೆ ಜೀರ್ಣಕ್ರಿಯೆ ನಿಧಾನವಾಗಿರುವುದರಿಂದ ವಾರದಲ್ಲಿ ಒಂದ್ ಸರಿ ಹಂಗೆ ಅವರು ತಮಗೆ ಇಷ್ಟವಾದಂತಹ ಫಿಶ್ ಆಗಿರ್ಬೋದು ಅಥವಾ ಚಿಕನ್ ಆಗಿ ಸೇವಿಸುವುದರಲ್ಲಿ ಯಾವುದೇ ತೊಂದರೆ ಇಲ್ಲ. ಬಟ್ ಅತಿಯಾದ ಸೇವನೆಯನ್ನು ಅವರು ನಿಲ್ಲಿಸಬೇಕಾಗುತ್ತೆ. ಮತ್ತೆ ಹಸಿರು ಸೊಪ್ಪುಗಳನ್ನು ಕೂಡ ಯಾವುದೇ ಭಯ ಇಲ್ಲದೆ ಚೆನ್ನಾಗಿ ಅವುಗಳನ್ನು ತೊಳೆದ್ಬಿಟ್ಟು ಸೇವಿಸಿದ್ರೆ ಯಾವುದೇ ತೊಂದರೆಗಳು ಆಗುವುದಿಲ್ಲ. ಈ ತರದ ಆಹಾರವನ್ನು ಸೇವಿಸಬಹುದು ನಾವೆಲ್ಲರೂ ಕೂಡ.
0: ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಏನಂದ್ರೆ, ಎಲ್ಲಾ ಕಡೆ ಎಲ್ಲ ಮಾರ್ಕೆಟ್ ನಲ್ಲಿಯೂ ಕೇಳ್ತೇವೆ ಇಮ್ಯುನಿಟಿ ಬೂಸ್ಟರ್, ಇದು ಆಯುರ್ವೇದದ ಪ್ರಕಾರ ರೋಗ ನಿರೋಧಕ ಶಕ್ತಿ ಹೇಗೆ ಹೆಚ್ಚಿಸುವುದು, ಅದಕ್ಕೆ ತಕ್ಕಂತೆ ಆಹಾರ ಯಾವುದು?
1: ಆರೋಗ್ಯವಾದ ಸಂತೋಷಕರವಾದ ಜೀವನ ಶೈಲಿಯನ್ನು ಅಥವಾ ಜೀವನವನ್ನು ಸಾಗಿಸಬೇಕಂತಂದ್ರೆ ರೋಗ ನಿರೋಧಕ ಶಕ್ತಿ ತುಂಬಾ ಮುಖ್ಯವಾದದ್ದು. ರೋಗ ನಿರೋಧಕ ಶಕ್ತಿ ನಮ್ಮ ದೇಹದ 2 ರೀತಿಯಲ್ಲಿ ಕೆಲಸ ಮಾಡುತ್ತೆ. ಯಾವ ರೀತಿ ಅಂತಂದ್ರೆ, ಒಂದು, ರೋಗಗಳನ್ನು ಬರದೇ ಇರದಂತೆ ನಮ್ಮ ದೇಹವನ್ನು ಕಾಪಾಡಿಕೊಳ್ಳಲಿಕ್ಕೆ ಸಹಾಯ ಮಾಡುತ್ತದೆ. ಇನ್ನೊಂದು, ಈ ರೋಗ ಬಂದ್ಮೇಲೆ ಏನ್ ಮಾಡ್ಬೇಕಪ್ಪ, ರೋಗ ಬಂದ್ಮೇಲೆ ಅದನ್ನ ನಾವು ಹೆಂಗ್ ತಡೆಗಟ್ಟಬೇಕು ಅನ್ನೋದಕ್ಕೆ ರೋಗ ನಿರೋಧಕ ಶಕ್ತಿಯು ನಮಗೆ ಸಹಾಯ ಮಾಡುತ್ತದೆ. ಅದಕ್ಕಾಗಿ ನಾವೆಲ್ಲರೂ ರೋಗ ನಿರೋಧಕ ಶಕ್ತಿಯನ್ನು ಕಾಪಾಡಿಕೊಳ್ಳುವುದು ತುಂಬಾ ಅಗತ್ಯ, ಅದರಲ್ಲಿ ಮಳೆಗಾಲದಲ್ಲಿ. ಯಾಕಂದ್ರೆ ನಾವು ಮೊದಲೇ ಹೇಳಿದ ಹಾಗೆ ಮಳೆಗಾಲವು ಮುದವನ್ನು ನೀಡುವುದರ ಜೊತೆಗೆ ರೋಗಗಳ ಬಾಧ್ಯತೆಯನ್ನು ಹೆಚ್ಚಿಸುತ್ತದೆ. ಸೊ ಅದಕ್ಕಾಗಿ ಈ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ನೆಲ್ಲೆಕಾಯಿ, ಕಿತ್ತಳೆ, ನಿಂಬೆ, ಪೇರು, ಪಪ್ಪಾಯಿ, ಅರಿಶಿನ, ಶುಂಠಿ, ಬೆಳ್ಳುಳ್ಳಿ ಇವುಗಳನ್ನು ಆಹಾರದಲ್ಲಿ ಅಳವಡಿಸಿಕೊಳ್ಳಬೇಕು. ಮತ್ತೆ ಕರಿಮೆಣಸು, ಬದಾಮು, ಅಕ್ರೋಡು ಇಂತಹ ಪ್ರೋಟೀನ್ಗಳ ರಿಚ್ ಇರತಕ್ಕಂತಹ ಆಹಾರವನ್ನು, ಕುಂಬಳಕಾಯಿ ಬೀಜಗಳನ್ನು, ಬೇಳೆಕಾಳುಗಳು, ಮೊಟ್ಟೆ, ಹಾಲು ಇವುಗಳನ್ನೆಲ್ಲ ಸೇವಿಸಬೇಕು. ಇವುಗಳಲ್ಲಿ ಕೆಲವೊಂದರಲ್ಲಿ ವಿಟಾಮಿನ್ ಸಿ ಮತ್ತು ಪ್ರೋಟೀನ್, ಆಂಟಿಆಕ್ಸಿಡೆಂಟ್ಗಳು ಹೆಚ್ಚಳವಾಗಿರುತ್ತದೆ. ಇವೆಲ್ಲ ಯಾಕೆ ಬೇಕಪ್ಪ ಅಂತಂದ್ರೆ, ವಿಟಾಮಿನ್ ಸಿ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ಈ ಆಂಟಿಆಕ್ಸಿಡೆಂಟ್ ಅಂತ ಏನ್ ಹೇಳ್ತೀವಿ, ರೋಗ ನಿರೋಧಕ ಶಕ್ತಿಯನ್ನು ಕಾಪಾಡಿಕೊಳ್ಳಲಿಕ್ಕೆ ಅದರ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತವೆ.
0: ಈಗ ತಾವು ತಮ್ಮ ಉತ್ತರದಲ್ಲಿ ಪ್ರಾರಂಭದಲ್ಲಿ ಹೇಳಿದ್ರೆ ಬಿಸಿ ಆಹಾರ ಸೇವಿಸಬೇಕು, ಅದರ ಪ್ರಾಮುಖ್ಯತೆ ಬಗ್ಗೆ ತಿಳಿಸಬಹುದು?
1: ಹೌದು, ಬಿಸಿ ಆಹಾರ ಸೇವನೆ ತುಂಬಾ ಅಗತ್ಯವಾದದ್ದು. ತಂಪಾದ ಆಹಾರ ನಮ್ಮ ಜೀರ್ಣಕ್ರಿಯೆಗೆ ಹೆವಿ ಆಗುತ್ತೆ, ಬಿಸಿಯಾದ ಆಹಾರ ಜೀರ್ಣಕ್ರಿಯೆಗೆ ಸುಲಭವಾಗುತ್ತದೆ. ಅದಕ್ಕೆ ಬಿಸಿ ಬಿಸಿಯಾದ ಆಹಾರ ಸೇವನೆ ಆದರೆ ಅದು ಜೀರ್ಣಕ್ರಿಯೆಗೆ ತುಂಬಾ ಉತ್ತಮವಾಗಿರುತ್ತದೆ, ಅದರೊಂದಿಗೆ ಆಹಾರ ಸುರಕ್ಷಿತವಾಗಿರುತ್ತದೆ. ಹೇಗಪ್ಪ ಅಂತಂದ್ರೆ, ಬಿಸಿ ಆಹಾರದಲ್ಲಿ ಬ್ಯಾಕ್ಟೀರಿಯಾ ಬೆಳೆಯುವ ಸಾಧ್ಯತೆ ಕಡಿಮೆ, ಅದರಿಂದ ನಾವು ರೋಗಗಳನ್ನು ತಡೆಗಟ್ಟಬಹುದು. ಅದರೊಂದಿಗೆ ಗಂಟಲಿನ ಸೋಂಕಿನ ಸಾಧ್ಯತೆ ಕಡಿಮೆ, ಬಿಸಿ ಬಿಸಿಯಾಗಿ ತಿನ್ನೋದ್ರಿಂದ ಗಂಟಲು ಕ್ಲಿಯರ್ ಆಗಿರುತ್ತೆ. ಅದರ ಜೊತೆಗೆ ನಮಗೆ ಈ ಮಳೆಗಾಲದಲ್ಲಿ ದೇಹಕ್ಕೆ ಉಷ್ಣತೆ ತುಂಬಾ ಅಗತ್ಯ, ಈ ಬಿಸಿ ಆಹಾರದಿಂದ ನಮ್ಮ ದೇಹಕ್ಕೆ ಉಷ್ಣತೆ ದೊರೆಯುವುದರಿಂದ ನಾವು ಬಿಸಿಯಾದ ಆಹಾರದ ಸೇವನೆಯನ್ನು ಮಾಡಬೇಕು.
0: ತಾವು ತಮ್ಮ ಉತ್ತರದಲ್ಲಿ ಆಹಾರದ ಬಗ್ಗೆ ಹೇಳುವಾಗ ತರಕಾರಿ ಇದು ಅದು, ಈ ಮಳೆಗಾಲದಲ್ಲಿ ಉತ್ತಮವಾದ ಹಣ್ಣುಗಳು ಹ್ಯಾಂಡ್ ತರಕಾರಿಗಳು ಯಾವುವು?
1: ಉತ್ತಮವಾದ ಹಣ್ಣುಗಳು ಮುಖ್ಯವಾಗಿ ಅಂತ ಕಾಲಕ್ಕೆ ತಕ್ಕಂತೆ ಬರ್ತಕ್ಕಂತ ಎಲ್ಲ ಹಣ್ಣುಗಳು ಉತ್ತಮ, ಅಂದ್ರೆ ಮಳೆಗಾಲದಲ್ಲಿ ಈಗ ಸಿಗತಕ್ಕಂತ ಯಾವ ಹಣ್ಣುಗಳಿವೆ ಅವೆಲ್ಲವೂ ಉತ್ತಮ. ಅದರೊಂದಿಗೆ ಸೇಬು, ಪೇರು, ಪಪ್ಪಾಯ, ಬಾಳೆಹಣ್ಣು, ದಾಳಿಂಬೆ ಇವುಗಳನ್ನೆಲ್ಲ ತಿನ್ಬಹುದು. ಆದ್ರೆ ಶೀತ, ಕೆಮ್ಮು, ನೆಗಡಿ ಇಂತಹ ಕಾಯಿಲೆಗಳು, ಚಿಕ್ಕ ಪುಟ್ಟ ಕಾಯಿಲೆಗಳಿದೆ, ಅವರು ಬಾಳೆಹಣ್ಣುಗಳನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು. ತರಕಾರಿಗಳಲ್ಲಾದ್ರೆ ಕ್ಯಾರೆಟು, ಬೀನ್ಸು, ಆಮೇಲೆ ಕುಂಬಳಕಾಯಿ, ಸೋರೆಕಾಯಿ, ಪಾಲಕ್ ಇವುಗಳನ್ನು ಕೂಡ ಅವರು ಸೇವನೆ ಮಾಡಬಹುದು. ತಪ್ಪಲು ಪಲ್ಲೆಗಳನ್ನು ಆದಷ್ಟು ಚೆನ್ನಾಗಿ ಅವುಗಳನ್ನು ತೊಳೆದ್ಬಿಟ್ಟು ಸೇವಿಸಬೇಕು.
0: ನೀರಿನ ಬಗ್ಗೆ ಮಾತನಾಡೋಣ. ಮಳೆಗಾಲದಲ್ಲಿ ನೀರಿನ ಪ್ರಮಾಣ ಹೆಚ್ಚು, ಅಂದ್ರೆ ನೀರು ಹೆಚ್ಚು ಕುಡಿಬೇಕಾ, ಅಂಡ್ ಯಾವ ನೀರು ಕುಡಿಬೇಕು, ಅದರ ಬಗ್ಗೆ ತಿಳಿಸಿ.
1: ಮಳೆಗಾಲದಲ್ಲಿ ನೀರು ಕೂಡ ಆಗತ್ತೆ. ಇವಾಗ ಕೆಲವೊಬ್ಬರಲ್ಲಿ ತಪ್ಪು ಕಲ್ಪನೆ ಇರುತ್ತೆ, ನಮಗೆ ನೀರು ಹುಡುಕೇನೆ ಆಗೋದಿಲ್ಲ, ಯಾಕಂದ್ರೆ ಮಳೆಗಾಲ ತಂಪವಾದ ವಾತಾವರಣ ಇದೆ, ನಾವೇನ್ ಮಾಡ್ಬೇಕು ಆಗಲ್ಲ. ದೇಹ ಮಳೆಗಾಲವೇ ಇರಲಿ, ಚಳಿಗಾಲವೇ ಇರಲಿ, ಅಥವಾ ಬೇಸಿಗೆಗಾಲವೇ ಇರಲಿ, ದೇಹ ತನ್ನ ಕೆಲಸ ತಾ ಮಾಡ್ತಾನೆ ಇರುತ್ತೆ. ಸೊ ಅದಕ್ಕೆ ಕೆಲವೊಂದು ತಕ್ಕ ಮಟ್ಟಿಗೆ ತನ್ನದೇ ಆದ ರೀತಿಯಲ್ಲಿ ಅದಕ್ಕೆ ನೀರಿನ ಅಗತ್ಯವಿದ್ದೇ ಇರುತ್ತದೆ. ಸೊ ಅವರವರ ಪ್ರಕೃತಿಯ ಅನುಸಾರವಾಗಿ ಅವರಿಗೆ ಎಷ್ಟು ನೀರು ಬೇಕದನ್ನು ಕುಡಿಲೇಬೇಕು. ಮಳೆಗಾಲ ತಂಪವಾಗಿರಲಿ ಇದ್ರೂ ಕೂಡ, ದಾಹ ಇಲ್ಲದೇ ಇದ್ರೂ ಕೂಡ ನಾವು ನೀರನ್ನು ನಮ್ಮ ದೇಹಕ್ಕೆ ಅನುಗುಣವಾಗಿ ಸೇವಿಸಲೇಬೇಕು. ಅದರಲ್ಲಿ ಕುದಿಸಿ ಆರಿಸಿದಂತಹ ನೀರನ್ನು ಸೇವಿಸಿದರೆ ತುಂಬಾ ಉತ್ತಮ. ಅದರೊಂದಿಗೆ ಶುದ್ಧೀಕರಿಸಿದ, ಈಗ ಅಕ್ವಾಗಾರ್ಡ್ ಅಂತ ಹೇಳ್ತೀವಿ, ಅಂತಹ ನೀರನ್ನು ಕೂಡ ಬಳಸಬಹುದು. ದಿನಕ್ಕೆ ಸುಮಾರು 2-3 liters ಒಬ್ರು ನೀರಿನ ಸೇವನೆ ಮಾಡಬಹುದು. ಅದರೊಂದಿಗೆ ನೀರಿನಂತಹ ಪಾನಿ, ಅಂದರೆ ORS ಆಗಿರ್ಬೋದು, ನಿಂಬೆ ರಸ ಆಗಿರ್ಬೋದು, ಅಗತ್ಯವಿದ್ದಲ್ಲಿ ಅವರು ಸೇವಿಸಬಹುದು. ಮುಖ್ಯವಾಗಿ ಅಂದ್ರೆ ಕುದಿಸಿ ಆರಿಸಿದ ನೀರನ್ನು ಸೇವಿಸುವುದು ತುಂಬಾ ಮುಖ್ಯ. ಯಾಕಪ್ಪ ಅಂತಂದ್ರೆ, ಮಳೆ ಇರೋದ್ರಿಂದ ಮಳೆಗಾಲದಲ್ಲಿ ನೀರು ಏನಿದೆ ಚರಂಡಿಗಳಲ್ಲಿ ಹೋಗುತ್ತೆ, ಆ ಚರಂಡಿ ನೀರು ಕೆಲವೊಂದ್ಸಲ ಶುದ್ಧವಾದ ನೀರಿಗೂ ಕೂಡ ಮಿಶ್ರಣವಾಗಬಹುದು. ಸೊ ಅದು ಡೈರೆಕ್ಟ್ ಆಗಿ ನಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುವುದರಿಂದ ಕುದಿಸಿ ಆರಿಸಿದ ನೀರು ಕುಡಿಯೋದು ಎಲ್ಲರಿಗೂ ಮುಖ್ಯವಾಗಿರುತ್ತದೆ.
0: ಸ್ನೇಹಿತರೆ, ನೀವು ಕೇಳ್ತಾ ಇದ್ರಾ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು. ಮಳೆಗಾಲದಲ್ಲಿ ಆಹಾರ ಪದ್ಧತಿ ಕುರಿತು ವಿಶೇಷ ಸಂದರ್ಶನ ಕಾರ್ಯಕ್ರಮವಿದ್ದು, ಈ ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಾಹಪುರ ಬೆಳಗಾವಿಯ ಡಿಪಾರ್ಟ್ಮೆಂಟ್ ಆಫ್ ಕಾಯಾ ಚಿಕಿತ್ಸಾ ಅಸೋಸಿಯೇಟ್ ಪ್ರೊಫೆಸರ್ ಆದ ಡಾಕ್ಟರ್ ಉಮಾ ಶೆಟ್ಟಿ ಅವರು. ಬಹಳ ಮುಖ್ಯವಾಗಿ ಈ ಒಂದು ಮಳೆಗಾಲದಲ್ಲಿ ಸ್ಟ್ರೀಟ್ ಫುಡ್ ಬಗ್ಗೆ ಮಾತನಾಡಬೇಕು, ಏಕೆಂದ್ರೆ ಇಂಥ ಒಂದು ಮಳೆಗಾಲದಲ್ಲಿ ಎಲ್ಲರಿಗೂ ಒಂದು ಆಸೆ ಬಂದೇ ಬರುತ್ತೆ, ಎಣ್ಣೆ ಪದಾರ್ಥ ತಿನ್ನೋದು, ಬಜ್ಜಿ ಇದು ಅದು ಅಂತ. ವೈದ್ಯರಾದ ನೀವು ಏನ್ ಹೇಳಕ್ಕೆ ಇಷ್ಟಪಡ್ತೀರಾ?
1: ನೋಡಿ ಮಂಜುನಾಥ್ ಅವರೇ, ಬಾಯಿಗೆ ರುಚಿ ಇರೋದು ಕ್ಷಣ ಮಾತ್ರ, ಆದ್ರೆ ಆರೋಗ್ಯ ಇರೋದು ಜೀವನ ಪೂರ್ತಿ. ಸುಂದರವಾದ ಜೀವನ ಶೈಲಿ, ಜೀವನವನ್ನು ನಾವು ಅನುಭವಿಸ್ಬೇಕಂದ್ರೆ ಆರೋಗ್ಯ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಬೀದಿ ಬದಿ ಆಹಾರ ಅಥವಾ ಸ್ಟ್ರೀಟ್ ಫುಡ್ ನೀವ್ ಏನ್ ಹೇಳಿದ್ರಿ, ಅದರಿಂದ ಆಹಾರ ವಿಷಬಾಧೆ, ಅಂತಂದ್ರೆ ಫುಡ್ ಪಾಯ್ಸನಿಂಗ್ ಆಗುವ ಸಾಧ್ಯತೆ ತುಂಬಾ ಹೆಚ್ಚಳ ಈ ಮಳೆಗಾಲದಲ್ಲಿ. ಅದರೊಂದಿಗೆ ಅತಿಸಾರ, ಟೈಫಾಯ್ಡ್, ಕಾಲ್ರಾ, ಹೆಪಟೈಟಿಸ್ ಎ, ವಾಂತಿ ಭೇದಿ ಇವೆಂತಹ ರೋಗ ಬಾಧೆಗಳು ಹೆಚ್ಚಳ ಆಗುತ್ತೆ. ಆದ್ದರಿಂದ ಆದಷ್ಟು ಎಲ್ಲರೂ ಬೀದಿ ಬದಿಯ ಆಹಾರ ಆಗಿರ್ಬೋದು, ಸ್ಟ್ರೀಟ್ ಫುಡ್ ಆಗಿರುವುದು ಅವಾಯ್ಡ್ ಮಾಡಿದ್ರೆ ತುಂಬಾ ಮುಖ್ಯ. ಮತ್ತೆ ಅದರೊಂದಿಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಊಟವೇ ಔಷಧವಾಗಬೇಕು ಹೊರತು ಔಷಧವೇ ಊಟ ಆಗಬಾರದು. ಸೊ ಇದನ್ನ ನಾವು ಫಾಲೋ ಮಾಡ್ಬೇಕಂತಂದ್ರೆ ಬೀದಿ ಬದಿ ಆಹಾರವನ್ನು ತಡೆಗಟ್ಟಿದ್ರೆ ತುಂಬಾ ಮುಖ್ಯ ತಡೆಗಟ್ಟುವುದು.
0: ಇನ್ನು ಇನ್ನೊಂದು ಪ್ರಶ್ನೆ ಆಹಾರಕ್ಕೆ ಸಂಬಂಧಿತವಾಗಿ, ಅಂದ್ರೆ ಎಣ್ಣೆ ಪದಾರ್ಥಗಳನ್ನ ಯಾಕೆ ಸೇವಿಸಬಾರದು ಈ ಮಳೆಗಾಲದಲ್ಲಿ, ಅದರ ಬಗ್ಗೆ ನೀವು ತಿಳಿಸಬಹುದಾ?
1: ಎಣ್ಣೆ ಪದಾರ್ಥಗಳು ಅಥವಾ ಎಣ್ಣೆಯಲ್ಲಿ ಕರೆದಂತ ಆಹಾರ ಕಾಣಿಸ್ಲಿಕ್ಕೆ ಗರಿಗರಿಯಾಗಿರುತ್ತೆ, ನಮ್ಗೆಲ್ಲರಿಗೂ ಆಸೆ. ಈಗ ನಮ್ಮಲ್ಲಿ ಅಂತ ಉತ್ತರ ಕನ್ನಡದಲ್ಲಿ ಮಿರ್ಚಿ ಬಜ್ಜಿ ಆಗಿರ್ಬೋದು, ಕಾಂದಾ ಬಜ್ಜಿ ಆಗಿರ್ಬೋದು, ಗರಿಗರಿ ಅನಿಸುತ್ತೆ. ಆದರೆ ಅವೆಲ್ಲವೂ ಕೂಡ ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸುತ್ತೆ, ಆ ಜೀರ್ಣಕ್ರಿಯೆಗೆ ಹೇವಿ ಆಗಿರುತ್ತೆ ಒಂದು. ಮತ್ತೆ ಸ್ವಭಾವತಃ ಕಾಲ ಆಹಾರದ ಪರಿಣಾಮದಿಂದಾಗಿ ನಾವು ಜೀರ್ಣಕ್ರಿಯೆ ನಿಧಾನವಾಗಿರೋದ್ರಿಂದ ಒಂದು. ಇನ್ನೊಂದು, ಈ ಇಂತಹ ಆಹಾರವನ್ನು ಸೇವನೆ ಮಾಡಿರೋದ್ರಿಂದ ಹೊಟ್ಟೆ ಉಬ್ಬರ, ಬ್ಲೋಟಿಂಗ್ ಅಂತ ಹೇಳ್ತೀವಿ, ಕೆಲವೊಬ್ಬರು ಬ್ಲೋಟಿಂಗ್ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ತೂಕದಲ್ಲಿ ಹೆಚ್ಚಳ ಆಗೋದು, ಅಸಿಡಿಟಿ ಕಂಪ್ಲೇಂಟ್ಸ್ಗಳು ಇವೆಲ್ಲವೂ ಹೆಚ್ಚಳಾಗುತ್ತವೆ. ಅದಕ್ಕಾಗಿ ಮಿತ ಪ್ರಮಾಣದಲ್ಲಿ ಮನೆಯಲ್ಲಿಯೇ ಮಾಡಿದಂತಹ, ನೀವು ಎಣ್ಣೆಯಲ್ಲಿ ಮಾಡಿದಂತಹ ಆಹಾರವನ್ನು ತಕ್ಕ ಮಟ್ಟಿಗೆ ಸೇವಿಸಬಹುದು, ಅದನ್ನೇ ಆಹಾರ ಮಾಡಿಕೊಳ್ಬಾರ್ದು ಅಷ್ಟೇ.
0: ಸಾಮಾನ್ಯವಾಗಿ ಯಾವುದೇ ಸಿನಿಮಾ ಸೀರಿಯಲ್ಗಳಲ್ಲಿ ನಾವು ನೋಡ್ತಿರ್ತೇವೆ, ಮಳೆ ಬಂದರೆ ಒಂದು ಕಪ್ ಚಹಾ ಇರುತ್ತೆ ಅಥವಾ ಒಂದು ಕರೆದಿರೋ ಭಜ್ಜಿನೇ ಇರುತ್ತೆ. ಬಟ್ ವೈದ್ಯರಾದ ನೀವು ಅದನ್ನು ಕಂಪ್ಲೀಟ್ ಆಗಿ ಆ ಒಂದು ವಿವರವಾದ ಮಾಹಿತಿ ಕೊಟ್ಟರೆ. ಈಗ ಜೀರ್ಣಕ್ರಿಯೆ ಅಂತ ತಾವು ಹೇಳಿದ್ರೆ, ಇದೇ ಒಂದು ಪ್ರಶ್ನೆಯಾಗಿ, ಜೀರ್ಣಕ್ರಿಯೆ ಹೆಚ್ಚಿಸಲು ಯಾವ ಆಹಾರ ಸೇವಿಸಬೇಕು ಆ್ಯಂಡ್ ಯಾವ ಮಸಾಲೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೋದು?
1: ಇದಕ್ಕೋಸ್ಕರ ನಮ್ಮ ಅಜ್ಜಿ ಮನೆ ಮಸಾಲೆ ಡಬ್ಬೆಯನ್ನು ಓಪನ್ ಮಾಡಿದ್ರೆ ಸಾಕು, ಅಲ್ಲಿ ಸಿಗತಕ್ಕಂಥ ಎಲ್ಲ ಪದಾರ್ಥಗಳು ಕೂಡ ನಮ್ಮ ಜೀರ್ಣಕ್ರಿಯೆಯನ್ನು ಹೆಚ್ಚಿಸಲಿಕ್ಕೆ ಮತ್ತು ಅದನ್ನು ಉತ್ತಮವಾಗಿ ಇಟ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಅಂತ ಪದಾರ್ಥಗಳು ಯಾವಪ್ಪ ಅಂತಂದ್ರೆ, ಒಂದು ಶುಂಠಿ, ಜೀರಿಗೆ, ಕೊತ್ತಂಬರಿ ಕಾಳು, ಮೆಣಸು, ಅರಶಿನ, ಇಂಗು, ಓಮಕಾಳು, ಇವೆಲ್ಲವೂ ನಮ್ಮ ಅಜ್ಜೆ ಮನೆ ಮಸಾಲೆ ಡಬ್ಬೆಯಲ್ಲಿ ಇರ್ತಕ್ಕಂಥ ಎಲ್ಲ ಪದಾರ್ಥಗಳು ನಮ್ಮ ಜೀರ್ಣಕ್ರಿಯೆಯನ್ನು ಸರಿಯಾಗಿ ಇಟ್ಕೊಳ್ಳಲಿಕ್ಕೆ ಸಹಾಯ ಮಾಡುತ್ತವೆ.
0: ಈಗ ಮಕ್ಕಳ ಬಗ್ಗೆ ಮಾತನಾಡೋಣ. ಇಂತಹ ಒಂದು ಮಳೆಗಾಲದಲ್ಲಿ ಮಕ್ಕಳಿಗೆ ಯಾವ ರೀತಿಯ ಆಹಾರ ಪದ್ಧತಿ ಇರಬೇಕು ಅದರ ಬಗ್ಗೆ?
1: ಮಕ್ಕಳ ಆಹಾರ ಪದ್ಧತಿಯನ್ನು ನೋಡಿಕೊಳ್ಳೋದು ತುಂಬಾ ಮುಖ್ಯವಾದದ್ದು, ಯಾಕಂದ್ರೆ ಇಂದಿನ ಮಕ್ಕಳೇ ನಾಳಿನ ನಾಗರಿಕರು. ಅದರೊಂದಿಗೆ ಅವರು ದೇಹವು ಬೆಳವಣಿಗೆ ಸ್ಥಿತಿಯಲ್ಲಿ ಇರುತ್ತದೆ, ಅಂದ್ರೆ ಅವರು ದೇಹವು ದಿನ ದಿನಕ್ಕೆ ಬೆಳೀತಾ ಇರುತ್ತದೆ, ಅದರೊಂದಿಗೆ ರೋಗ ನಿರೋಧಕ ಶಕ್ತಿಯು ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಅವರಿಗೆ ಬಿಸಿಯಾದಂತಹ ಹಾಲು, ಮೊಟ್ಟೆ, ಬೇಳೆ, ರಾಗಿ, ಹಣ್ಣುಗಳು, ತರಕಾರಿಗಳು, ಮನೆಯಲ್ಲೇ ತಯಾರಿಸಿದ ತಿಂಡಿ ತಿನಿಸುಗಳನ್ನು ನಾವು ಕೊಡಬಹುದು. ಆದಷ್ಟು ಚಾಕ್ಲೇಟ್ ಆಗಿರ್ಬೋದು, ಪ್ಯಾಕೆಟ್ ಫುಡ್ ಅಂತ ಏನ್ ಹೇಳ್ತೀವಿ ಅಂತ ಫುಡ್ಗಳು, ತಂಪ ಪಾನೀಯಗಳನ್ನು ಹೆಚ್ಚಾಗಿ ಬಳಸುವುದು ಬೇಡ.
0: ಈಗ ಈ ಮಳೆಗಾಲದಲ್ಲಿ ಆಹಾರ ವಿಷಬಾಧೆ ಉಂಟಾಗುವುದನ್ನು ಹೇಗೆ ತಡೆಯಬಹುದು ಅದರ ಬಗ್ಗೆ ಸ್ವಲ್ಪ?
1: ಆಹಾರ ವಿಷಬಾಧೆ ಅಥವಾ ಫುಡ್ ಪಾಯ್ಸನಿಂಗ್ ತಡೆಗಟ್ಟಬೇಕಂತಂದ್ರೆ, ಒಂದು ಎರಡು ರೀತಿಯಲ್ಲಿ ಹೇಳ್ಬೋದು. ಒಂದು ಆಹಾರ ಸೇವನೆ ಪದ್ಧತಿ ಆಗಿರ್ಬೋದು, ಆಹಾರವನ್ನು ಮಾಡುವ ಪದ್ಧತಿ ಆಗಿರ್ಬೋದು. ಆಹಾರ ಮಾಡುವ ಪದ್ಧತಿಯಲ್ಲಿ ನಾವು ಎಲ್ಲ ತಪ್ಪಲು ಪಲ್ಲೆಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಆಹಾರ ತರಕಾರಿ ಅನ್ಕೊಳ್ಳಿ ಅಥವಾ ಹಣ್ಣಾಗಲಿ, ಅವನ್ನು ಫಸ್ಟ್ ಸರಿಯಾಗಿ ತೊಳೆಯಬೇಕು. ಸರಿಯಾಗಿ ತೊಳೆಯಬೇಕಂತಂದ್ರೆ ಹೆಂಗ್ ತೊಳಿಬೇಕಪ್ಪ ಅಂತಂದ್ರೆ, ಅವುಗಳನ್ನು ಟ್ಯಾಪ್ ವಾಟರ್ ಅಥವಾ ರನ್ನಿಂಗ್ ವಾಟರ್ ಏನಿರುತ್ತೆ ಅದರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಅರ್ಧ ಗಂಟೆಯವರೆಗೂ ಉಪ್ಪು ನೀರು ಅಥವಾ ಒಂಚೂರು ಅರಿಶಿನ ಹಾಕಿದಂತಹ ನೀರಲ್ಲಿ ಅವುಗಳನ್ನು ನೆನೆಸ್ಬಿಟ್ಟು ಆಮೇಲೆ ಅವುಗಳ ಸೇವನೆ ಮಾಡುವುದು. ಇದು ಆಹಾರವನ್ನು ಯಾವ ರೀತಿ ನಾವು ಪದ್ಧತಿಗಳಲ್ಲಿ ಯಾವ ರೀತಿ ಚೇಂಜ್ ಮಾಡಬೇಕು, ಇವಾಗ ಸೇವನೆಗೆ ಸಂಬಂಧಪಟ್ಟ ಹಾಗೆ. ಸೇವನೆಗೆ ಸಂಬಂಧಪಟ್ಟ ಹಾಗೆ ಅಂತಂದ್ರೆ, ಆಹಾರ ಸೇವನೆ ಮಾಡೋದಕ್ಕಿಂತ ಮುಂಚೆ ಕೈಗಳನ್ನು ಚೆನ್ನಾಗಿ ತೊಳೆಯಬೇಕು, ಮಾಡಿದ ಆಹಾರವನ್ನು ಸರಿಯಾಗಿ ಮುಚ್ಚಿಡಬೇಕು, ಕಚ್ಚಾ ಅಥವಾ ಅರ್ಧಂಬರ್ಧ ಬೇಯಿಸಿದ ಆಹಾರದ ಸೇವನೆಯನ್ನು ತಡೆಗಟ್ಟಬೇಕು, ಮತ್ತು ಫ್ರಿಡ್ಜ್ನಲ್ಲಿ ಇಟ್ಟು ಪದೇ ಪದೇ ಅದನ್ನೇ ಬಿಸಿ ಮಾಡಿ ಸೇವಿಸುವುದನ್ನು ನಿಲ್ಲಿಸಬೇಕು. ಹಾಳಾದ ಆಹಾರ ಅಥವಾ ತಂಗಳದ ಆಹಾರವನ್ನು ಸೇವಿಸಬಾರದು. ಇಂತಹ ಈ ಪದ್ಧತಿಯನ್ನು ಫಾಲೋ ಮಾಡಿದ್ರೆ ಫುಡ್ ಪಾಯ್ಸನಿಂಗ್ ಅಥವಾ ಆಹಾರ ವಿಷಬಾಧೆಯನ್ನು ತಡೆಗಟ್ಟಬಹುದು.
0: ಅಂತಹ ಸಂದರ್ಭದಲ್ಲಿ ಈಗ ಮಜ್ಜಿಗೆ, ಮೊಸರು ಇದನ್ನ ಸೇವಿಸುವುದು ಸೂಕ್ತವೇ?
1: ತಕ್ಕು ಮಟ್ಟಿಗೆ ಅಂದ್ರೆ ಹೌದು, ಸೇವಿಸಬಹುದು. ಆದರೆ ಅದರಲ್ಲಿ ಕೂಡ ಒಂದು ರೂಲ್ ಅಂತ ಹೇಳ್ಬಹುದು, ಅಂದ್ರೆ ಫ್ರೆಶ್ ಆಗಿರ್ಬೇಕು, ಅದು ಅತಿಯಾಗಿ ಹುಳಿಯಾಗಿರಬಾರದು. ಅಂತಹ ಮೊಸರನ್ನು ನೀವು ಮಧ್ಯಾಹ್ನ ಆತರ ಸೇವನೆ ಮಾಡಬಹುದು, ಆದಷ್ಟು ರಾತ್ರಿ ಸೇವನೆ ಅಥವಾ ಮುಂಜಾನೆ ಹೊತ್ತು ಸೇವನೆ ಮಾಡುವುದನ್ನು ನಿಲ್ಲಿಸಬೇಕು.
0: ಹಣ್ಣು ತರಕಾರಿ ಸೇವಿಸುವುದು ಅದರೆಲ್ಲ ಬಗ್ಗೆ ತಾವು ವಿವರವಾದ ಮಾಹಿತಿ ಕೊಟ್ರಿ. ಆದ್ರೆ ಹಣ್ಣು ತರಕಾರಿ ಸ್ವಚ್ಛವಾಗಿ ತೊಳೆಯುವುದು ಅಥವಾ ಅದನ್ನು ತೊಳೆದು ಬಳಸುವುದು ಆ ಒಂದು ವಿಧಾನದ ಬಗ್ಗೆ ತಿಳಿಸಬಹುದು?
1: ಅದೇ ಅವಾಗಲೇ ಹೇಳಿದ ಹಾಗೆ, ಈ ಹಣ್ಣಾಗಿರ್ಬೋದು ಅಥವಾ ತರಕಾರಿ ತಪ್ಪಲು ಪಲ್ಲೆಗಳಾಗಿರ್ಬೋದು, ನೀವು ಮಾರ್ಕೆಟ್ ಇಂದ ತಂದ ಮೇಲೆ ರನ್ನಿಂಗ್ ಟ್ಯಾಪ್ ವಾಟರ್ ಅಲ್ಲಿ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಅರ್ಧ ಗಂಟೆ ಅಥವಾ 10-15 ನಿಮಿಷ ಉಪ್ಪು ನೀರು ಮತ್ತೆ ಅರಿಶಿನ ಹಾಕಿದಂತಹ ನೀರಲ್ಲಿ ಅದನ್ನು ನೆನೆಸಿಟ್ಬಿಟ್ಟು ಆಮೇಲೆ ಹೊರಗಡೆ ತೆಗೆದು ಅದನ್ನು ಅದರಲ್ಲಿ ಇರತಕ್ಕಂಥ ನೀರಿನ ಅಂಶ ಆರು ಹೋಗುವವರೆಗೂ ಅದನ್ನು ಓಪನ್ ಆಗಿ

0: ಒಟ್ಟು ಹೇಳ್ತಾ ಇದ್ದಾನೆ, ಅನೇಕ ರೈತರು ಒಂದೇ ಒಂದು ಎಕರೆ ಭೂ ಪ್ರದೇಶದಲ್ಲಿ ಒಂದು 5-6 ತರಕಾರಿಗಳನ್ನು ಮಾರಿ ಬಜಾರ್ಕ್ ಹೋದಾಗ ತಾವು ದಯವಿಟ್ಟು ಚೌಕಾಶಿ ಮಾಡಕ್ ಹೋಗ್ಬೇಡಿ. ಇದೊಂದೇ ನಂದು ವಿನಂತಿ. ಯಾಕಂದ್ರೆ ನಾವು ಸಾರೆ ತಗೋಬೇಕಾತಂದ್ರು, ನಮ್ಮ ಪಾದರಕ್ಷೆ ತಗೋಬೇಕಾತಂದ್ರೆ, ನಮ್ಮ ಡ್ರೆಸ್ ಕೋಡ್ ಇದ್ದಾಗ, ಕಾರ್ ತಗೋಬೇಕಾದ್ರೆ, ಮನಿ ತಗೋಬೇಕಾದ್ರೆ, ಪ್ರತಿಯೊಂದು ಆರ್ಕಿಟೆಕ್ಟ್ ಮಾಡ್ಬೇಕಾದ್ರೆ ನಾವು ಮಾರಕವಾಗಿ ಮಾತಾಡ್ತಾ ಇದೀವಿ. ಅಲ್ಲಿ ಎಷ್ಟೊಂದು ದುಡ್ಡು ಕೊಡ್ತೇವೆ ಅಂತ ಹೇಳಿ ಲೆಕ್ಕ ಇರೋದಿಲ್ಲ. ಇಲ್ಲಿ ಒಂದು 20 ರೂಪಾಯಿಗೆ ಒಂದು ಕೆಜಿ ಹೇಳಿದಾಗ, 15 ರೂಪಾಯಿಗೆ ನೀವು ಕೊಡ್ತಿ ಅಂತ ಕೇಳಿದಾಗ ಅವ್ನ ಪಾಪ ಭೂ ಕುಸಿತ ಆಗ್ತೈತೆ ಅವಂಗೆ. ಯಾಕಂದ್ರೆ ಕಷ್ಟಪಟ್ಟು 4 ತಿಂಗಳ ಬೆಳೆದಿರ್ತಾನ ರೈತ. ಆ ರೈತನ ನಿಜವಾದ ಜೀವನವನ್ನು ನೋಡಿಬಿಟ್ರೆ ಬಹಳ ಕೆಟ್ಟ ಅನ್ಸುತ್ತೆ. ಅವನಲ್ಲಿ ಇದ್ದು ಚಳಿ ಮಳಿ ಅಲ್ಲದೆ ಭೂಮಿಯಲ್ಲಿ ಇರಬೇಕಾಗುತ್ತೆ, ನೀರು ಕಟ್ಟಬೇಕಾಗುತ್ತೆ, ಕಟಾವು ಮಾಡಬೇಕಾಗುತ್ತೆ, ಮಾರುಕಟ್ಟೆ ತರಬೇಕಾಗುತ್ತೆ, ಮಾರುಕಟ್ಟೆಯಲ್ಲಿ ಅವನು ಮತ್ತೆ ಎಲ್ಲರಿಗೆ ಗ್ರಾಹಕರಿಗೆ ಕಾಯಬೇಕಾಗುತ್ತೆ. ಈ ಒಂದು ಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ನೀವು ಸಹಾಯ ಮಾಡೋ ಜೊತೆಗೆ ನಿಮ್ಮ ಅತ್ಯುತ್ತಮವಾದ ಆರೋಗ್ಯವನ್ನು ಕಾಪಾಡಲಿಕ್ಕೆ ನೀವೇ ಜವಾಬ್ದಾರಾಗ್ತಾರೆ ಅಂತೇಳಿ ಈ ಒಂದು ಧ್ವನಿ ಮುಖಾಂತರವಾಗಿ ನಿಮಗೆ ನಾನು ಸಂದೇಶ ಕೊಡ್ತಾ ಇದ್ದೀನಿ.
1: ಬಹಳ ಮುಖ್ಯವಾದ ಪಾಯಿಂಟ್ ಅನ್ನ ನೀವು ತಗೊಂಡ್ ಬಂದಿರಿ ರೈತರ ಕಷ್ಟದ ಬಗ್ಗೆ. ಏಕೆಂದ್ರೆ ಒಂದು ಒಳ್ಳೆ ಪಾಯಿಂಟ್ ಅಲ್ಲಿ ಹೇಳಿದ್ರಿ, ಕಾರ್ ಇರ್ಲಿ, ಒಂದು ಸೂಪರ್ ಮಾರ್ಕೆಟ್ ಗಳಲ್ಲಿ ನಾವು ಆ ತರಕಾರಿ ಪ್ಲಾಸ್ಟಿಕ್ ನಲ್ಲಿ ಏನ್ ರ್ಯಾಪ್ ಮಾಡಿರ್ತಾರೆ, 1 ರೂಪಾಯಿನೂ ಭಾವತೋಲನೆ ಮಾಡಲ್ಲ ಅಂತ ನಾವು ತಗೋತೇವೆ. ಅದೇ ಬೀದಿಯಲ್ಲಿರೋ ಆ ಅಜ್ಜನೋ ಅಜ್ಜಿನೋ ಅವ್ರ ಕಡೆ 10 ರೂಪಾಯಿದ್ದಿದ್ದ 5 ರೂಪಾಯಿ ಮಾಡಿ ಬಂದೆ ಅಂತ ಇನ್ನೊಬ್ರಿಗೆ ಹೆಮ್ಮೆಯಿಂದ ಹೇಳ್ಕೋತೇವೆ ನಾವು. ಏ ಬಾ, ಅವನ ಕಡೆ ನೀ ತಗೊಂಡೆ ಆ ಸೊಪ್ಪ, ಎಷ್ಟು 5 ರೂಪಾಯಿಗೆ ಹೇಳ, ನಾನು 5 ರೂಪಾಯಿ 4 ತಗೊಂಡೆ ಅಂತ. ಹೀಗೆಲ್ಲ ಇದ್ದಾಗ ನೀವು ಆ ಕಷ್ಟವನ್ನ ಇಷ್ಟು ಚೆನ್ನಾಗಿ ಹೇಳಿದ್ರಲ್ಲ, ಆ ಒಂದು ಅದಕ್ಕೆ ನಾನು ಧನ್ಯವಾದ ತಿಳಿಸ್ತಾ ಮುಂದೆ. ಈಗ ನಮ್ಮ ಬೆಳಗಾವಿ ಪ್ರದೇಶದಲ್ಲಿ ಕ್ಯಾಬೇಜು, ಕಾಲಿಫ್ಲವರ್, ನವಿಲ್ ಕೋಸು ಇದನ್ನ ಬೆಳೆಸಬಹುದು, ಇದ್ರ ಬಗ್ಗೆ ಸ್ವಲ್ಪ.
0: ಇದು ನಾನು ಹೇಳಿದೆ, ದೈವದತ್ತವಾಗಿ ಕೊಟ್ಟಂತ ಒಂದು ವಾತಾವರಣ ಮಣ್ಣು ಅಂದ್ರೆ ಅದು ಬೆಳಗಾವಿ ನಾಡು ಅಂತ ಹೇಳ್ಬೋದು. ಇದನ್ನ ಬಿಟ್ಟರೆ ಧಾರವಾಡ ಅಂತ ಹೇಳ್ಬೋದು, ಇನ್ನು ಕೆಲವು ಕೋಲಾರ ಅಂತ ಹೇಳ್ಬೋದು, ಬೀದರ್ ಅಂತ ಹೇಳ್ಬೋದು. ಕರ್ನಾಟಕದ ಸಮಗ್ರವಾಗಿ ಚಿಂತನೆ ಮಾಡಿದಾಗ ವಿಶೇಷವಾಗಿ ಇಲ್ಲಿ ತಾವು ನೋಡ್ತಾ ಇರ್ಬೋದು, ಮುಂಗಾರಿ ಅಂದ್ರೆ ಜೂನ್ ಜುಲೈ ತಿಂಗಳಿಂದ ಹಿಡಿದು ಅಕ್ಟೋಬರ್ ನವೆಂಬರ್ ಹಿಡಿದು ಜನವರಿ ತನಕ ಸಹಿತ ಸಮಗ್ರವಾಗಿ ವಾತಾವರಣ ಒಂದು ಒಗ್ಗಿಕೊಂಡು ಹೋಗ್ತಕ್ಕಂಥ ಅನೇಕ ತರಕಾರಿ ರೈತರು ಇವತ್ತು ಸಂಶೋಧನೆ ಮುಖಾಂತರ ತಾವೇ ಮಾಡಿ ಇವತ್ತು ಬಜಾರಿಗೆ ಕಳಿಸ್ತಾ ಇದ್ದಾರೆ, ಮಾರುಕಟ್ಟೆಗೆ ವಾಣಿಜ್ಯವಾಗಿ ಬೆಳೀತಾ ಇದ್ದಾರೆ. ಅದರಲ್ಲಿ ಕ್ಯಾಬೇಜ್ ಅಂತಕ್ಕಂಥದ್ದು, ಕೌಲಿಫ್ಲವರ್ ಅಂತಕ್ಕಂಥದ್ದು, ಎಲಿಕೋಸ್ ಅಂತಕ್ಕಂಥದ್ದು ಬಹಳ ಉತ್ಕೃಷ್ಟವಾದ ಈ ತರಕಾರಿಗಳನ್ನ ಈ ನಾಡಿನಲ್ಲಿ ಬೆಳೀತಾ ಇದ್ದಾರೆ. ಆದ್ರೆ ಒಂದು ವಿಶೇಷವಾಗಿ ಒಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ, ರೈತ ಬಾಂಧವರಲ್ಲಿ ಒಂದು ಕಳಕಳಿ ಮನವಿ, ನೀವು ಬರ್ತಕ್ಕಂಥ ಅನೇಕ ಕೀಟ ರೋಗಗಳಿಗೆ ತಾವು ಮುಕ್ತವಾಗಿ ಅವುಗಳ ಸಿಂಪರಣೆ ಯಾವ ಸ್ಟೇಜ್ನಲ್ಲಿ, ಯಾವ ಹಂತದಲ್ಲಿ, ಯಾವ ಕೆಮಿಕಲ್ಸ್ ಕೊಟ್ಟರೆ ಅದು ಹುಳಗಳ ಕೀಟಗಳನ್ನು ಹಂತೋಟ ಮಾಡಿಕೊಂಡು ಪರಿಜ್ಞಾನ ಸ್ವಲ್ಪ ಕಡಿಮೆ, ತಾಂತ್ರಿಕ ಸಲಹೆ ಬಹಳ ಕಡಿಮೆ ಇದೆ. ಈ ನಿಟ್ಟಿನಲ್ಲಿ ಒಂದು ಸಲಹೆ ಏನಪ್ಪಾ ಅಂತಂದ್ರೆ, ಹೆಚ್ಚು ಹೆಚ್ಚು ಖರ್ಚುಗಳನ್ನು ಮಾಡದೆ, ಹೆಚ್ಚು ನೀವು ಸಿಂಪರಣೆಗೆ ಒಗ್ಗಿಕೊಂಡು ಹೋಗಲಾರದೆ, ಇವತ್ತು ವಿಶ್ವವಿದ್ಯಾಲಯ ತೋಟಗಾರಿಕಾ ವಿಶ್ವವಿದ್ಯಾಲಯ ಕೊಡ್ತಕ್ಕಂಥ ಅನೇಕ ಸಲಹೆಗಳನ್ನು ತಾವು ವೈಜ್ಞಾನಿಕವಾಗಿ ಚಿಂತನೆ ಮಾಡಿದ್ರಂದ್ರೆ ತಾವು ಖರ್ಚು ಕಡಿಮೆ ಮಾಡಿ ಹೆಚ್ಚು ಲಾಭ ಮಾಡ್ಲಿಕ್ಕೆ ಒಂದು ವಿಫಲವಾದ ಅವಕಾಶ ಅಂತ ಹೇಳಕ್ಕೆ ಸಾಧ್ಯವಾಗ್ತಾ ಇದೆ.
1: ಇನ್ನೊಂದು ಬಹಳ ಮುಖ್ಯವಾದ ಪಾಯಿಂಟ್ ಇಲ್ಲೇ ಕೇಳಬೇಕು ಏನಂದ್ರೆ, ಈ ತರಕಾರಿಗಳಿಗೆ ಕೆಮಿಕಲ್ಸ್ ಎಲ್ಲ ಹಾಕ್ತಾರೆ, ಅಂತ ಸಂದರ್ಭದಲ್ಲಿ ಈಗ ನಗರ ಪ್ರದೇಶಗಳಲ್ಲಿ ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ಅಂತ ಮಾರ್ತಾ ಇದ್ದಾರೆ, ಆದ್ರೆ ಅದಕ್ಕೆ ರೇಟ್ ಜಾಸ್ತಿ. ಅಂತ ಸಂದರ್ಭದಲ್ಲಿ ಈಗ ಕೆಮಿಕಲ್ಸ್ ಇದನ್ನ ತರಕಾರಿಗೆ ಹಾಕಿರ್ತಾರೆ, ಅದು ಆರೋಗ್ಯಕ್ಕೆ ಒಳ್ಳೇದ ಕೆಟ್ಟದ?
0: ಇದು ವಿಶೇಷವಾಗಿ ನಾನು PhD ಮಾಡಿದ್ದೆ, ನಾನು ಆರ್ಗ್ಯಾನಿಕ್ ಸಾವಯವ ಪದಾರ್ಥ ಮೇಲೆ ಮಾಡಿದ್ದೇನೆ PhD. ಇನ್ನು ವಿಶೇಷವಾಗಿ ನಾನು ಎಲ್ಲ ಒಂದು ಮಾರುಕಟ್ಟೆ ಸರ್ವೆ ಮಾಡ್ತಾ ಇದ್ದೀನಿ, ಗ್ರಾಹಕರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೋತಾ ಇದ್ದೀನಿ, ಬೆಳೆದಂತ ರೈತರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೋತಿದ್ದೀನಿ, ಅಲ್ಲಿ ನಡ್ಬಡ್ಕಿರ್ತಕ್ಕಂಥ ಮಧ್ಯವರ್ತಿ ಬಗ್ಗೆ ನಾನು ಬಹಳಷ್ಟು ನಾನು ಸಂಶೋಧನೆ ಮಾಡ್ತಾ ಇದ್ದೀನಿ. ವಿಶೇಷವಾಗಿ ಬಹಳಷ್ಟು ಮಂದಿ ರೈತರು ಆರ್ಗ್ಯಾನಿಕ್ ಸಾವಯವ ಬೆಳಿಬೇಕಪ್ಪ ಅಂದ್ರೆ ಬಹಳ ಕಷ್ಟ ಇದೆ. ಯಾಕಂದ್ರೆ ಸಾವಯವ ಅನ್ನತಕ್ಕಂಥ ಪದಾರ್ಥ ಇದು, ಯಾಕಂದ್ರೆ ಗಿಡಗಳಿಂದ ಬಂದಿರಬಹುದು, ಪ್ರಾಣಿಗಳ ಮೂಲ ಜನ್ಯದಿಂದ ಬರಬಹುದು, ಆದ್ರೆ ನಾವು ಇಲ್ಲಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಏನಿದೆ ಅಲ್ಲ, ಕೆಮಿಕಲ್ಸ್ ಅಂತಕ್ಕಂಥ ಯುಗ ಪ್ರಾರಂಭ ಆಗಿಬಿಟ್ಟಿದೆ. ಪ್ರತಿಯೊಂದು ಸಿಂಪರಣೆ ಮಾಡತಕ್ಕಂಥ ಕೆಮಿಕಲ್ಸ್ಗಳನ್ನು ನಾನು ಉಲ್ಲೇಖ ಮಾಡಿಬಿಟ್ರಪ್ಪ ಅಂತಂದ್ರೆ ನಾವು ಹೆಚ್ಚು ಯಾರು ಕಾಯಿಪಲ್ಯಗಳನ್ನು ಹಣ್ಣುಗಳನ್ನು ತಿನ್ನೋದಿಲ್ಲ. ಯಾಕಂದ್ರೆ ಇಲ್ಲಿ ಯಾಕೆ ಹೇಳ್ತಾ ಇದ್ದೇನಪ್ಪ ಅಂದ್ರೆ, ರೈತ ಬಾಂಧವರಲ್ಲಿ ಒಂದು ವೈಜ್ಞಾನಿಕ ಸಲಹೆದ ಕೊರತೆ ಎದ್ದು ಕಾಣಿಸ್ತಾ ಇದೆ. ಯಾವ ಕೆಮಿಕಲ್ಸ್ಗಳನ್ನು ಬಳಸಿದರೆ ಆ ರೆಸ್ಟ್ಯೂಲ್ ಇಫೆಕ್ಟ್ ಎಷ್ಟು ವರ್ಷ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ತಾವು ದಯವಿಟ್ಟು ಕೃಷಿ ವಿಜ್ಞಾನ ಕೇಂದ್ರ ಅಂತ ಇದೆ ಬೆಳಗಾವಿಯಲ್ಲಿ, ಮತ್ತೆ KLE ಸೊಸೈಟಿಯಲ್ಲಿ ಇದೆ, ಆಮೇಲೆ ನಮ್ಮ ಬರ್ಡ್ಸ್ ಸಂಸ್ಥೆಯಲ್ಲಿದೆ, ಅದರ ಜೊತೆ ಒಂದು ತೋಟಗಾರಿಕೆ ಮಹಾವಿದ್ಯಾಲಯ ಅರ್ಮಾವಿದಲ್ಲಿದೆ, ಮತ್ತು ಕೃಷಿ ಇಲಾಖೆಗಳಿದ್ವು, ತೋಟಗಾರಿಕೆ ಇಲಾಖೆಗಳಿದ್ದವು. ಯಾವುದೇ ಒಂದು ಪರಿಸರ ಯುಕ್ತವಾದಂತಹ ಆರೋಗ್ಯಯುಕ್ತವಾದಂತಹ ಹಣ್ಣು ತರಕಾರಿ ಬೆಳೆದಾಗ ಅಷ್ಟೇ ಪ್ರಮಾಣದಲ್ಲಿ ತಾವು ಎಚ್ಚರ ವಹಿಸಿ ಈ ಸಿಂಪರಣೆ ಮಾಡಬೇಕು. ಯಾಕೆ ಒಂದು ಯಾವುದೇ ಒಂದು ಕೆಮಿಕಲ್ಸ್ಗಳನ್ನು ನಾವು 1 ml ಪ್ರತಿಯೊಂದು ಲೀಟರ್ ನೀರು ಹಾಕಿ ಸಿಂಪರಣೆ ಮಾಡಿದಾಗ ರೈತ ಆ ಕೀಟಗಳನ್ನು ಸಂಪೂರ್ಣವಾಗಿ ಹತ್ತೆ ಮಾಡಲಿಕ್ಕೆ ಹೋಗಿ 2 ml 4 ml ಅದರ ಮೇಲೆ ಒಂದು ಹೇರಿದಾಗ ಅದು ಸಿಂಪರಣೆ ಮಾಡ್ತಕ್ಕಂಥ ಪ್ರತಿಯೊಂದು ಕೆಮಿಕಲ್ ಇರತಕ್ಕಂಥ ಅನು ಅಥವಾ ಮಲ್ಕುಲ್ಸು ಅದು ವಿದಳನಾಗದೆ ಅಲ್ಲೇ ಒಂದು ತರಕಾರಿಗೂ ಹಣ್ಣುಗಳು ಅಂಟುಕೊಂಡ್ಕೊಳ್ತೈತಿ. ಇಂಥ ಹಣ್ಣು ತರಕಾರಿಗಳನ್ನು ತೊಳೆಯಲಾರದೆ ಬಂದಾಗ ಅಲ್ಲಿ ಹೋಗಿ ಮಾರುಕಟ್ಟೆ ಮಾರ್ತಾ ಇದ್ದೀವಿ. ಮಾರುಕಟ್ಟೆಯರು ಆ ಒಂದು ಆಕರ್ಷಣೆ ಬಣ್ಣವನ್ನು ನೋಡಿ, ಬಹಳಷ್ಟು ಆಕರ್ಷಣವಾದ ಬಣ್ಣಗಳನ್ನು ನೋಡಿ ಇದನ್ನು ತಗೋಬೇಕು ನಾವು ತರಕಾರಿ, ಏನೋ ಒಂದು ಆರೋಗ್ಯದಲ್ಲಿ ಭಾಗ್ಯ ಅಂತ ಹೇಳಿ ಒಂದು ಓದಿರ್ತಾರ, ಸಲಹೆ ಕೇಳಿರ್ತಾರ, ಹೆಚ್ಚು ತರಕಾರಿ ಸೇವನೆ ಮಾಡ್ಬೇಕಂದಾಗ ಅವರು ಸಹಿತ ಅದನ್ನು ನೇರವಾಗಿ ಕೊಂಡೋದು ಸರಿಯಾಗಿ ತೊಳೆಯಲಾರದೆ ಆ ಹಣ್ಣುಗಳನ್ನು ಅಲ್ಲಿ ತರಕಾರಿ ಸೇವನೆ ಮಾಡ್ತಾ ಇದ್ದಾರೆ. ಇದು ಆರೋಗ್ಯದಲ್ಲಿ ದುಷ್ಪರಿಣಾಮ ಆಗ್ತಾ ಇದೆ. ತಮಗೆಲ್ಲ ಇವಾಗ ಗೊತ್ತಾ ಇದೆ, ಇವತ್ತು ಬಹಳಷ್ಟು ಕ್ಯಾನ್ಸರ್ಸ್ ಪ್ರಾಬ್ಲಮ್ಸ್ ಬರ್ತಾ ಇದೆ. ಯಾಕಂದ್ರೆ ಮಾವಿನ ಸೀಸನ್ ಅಲ್ಲಿ ಒಂದು ನಮಗೆ ಉದಾಹರಣೆ ಕೊಡ್ತಾ ಇದ್ದೀನಿ, ಬಜಾರದಲ್ಲಿ ಇರ್ತಕ್ಕಂಥ

0: ಮಧ್ಯವರ್ತಿಗಳು ಮಾರುಕಟ್ಟೆ ಮಾರತಕ್ಕಂಥ ಹಳದಿ ಹಳದಿ ಹಳದಿ ಮಿಂಚು ಮಿಂಚು ಇರ್ತಕ್ಕಂಥ ಹಳದಿ ಆಕರ್ಷಣೆ ಬಣ್ಣವನ್ನು ನೋಡಿ ಡಬ್ಬಿ ಗಂಟಲೆ 700 ಅಲ್ಲಿ 1500 ರೂಪಾಯಿ ಒಂದು ಡಬ್ಬಿ ಬಾಕ್ಸ್ ಅಂತ ಹೇಳ್ತೀವಿ 2.5 ಡಜನ್ ಅಲ್ಲಿ 1 ಡಜನ್ ಅನ್ನು ನಾವು ಪರಿಚಯ ಮಾಡ್ತಾ ಇದೀವಿ. ದಯವಿಟ್ಟು ನಾನು ಮಧ್ಯವರ್ತಿಗಳಲ್ಲಿ ವಿನಂತಿ ಮಾಡ್ಕೋತಾ ಇದ್ದೇನೆ ತೋಟಗಾರಿಕಾ ವಿಶ್ವವಿದ್ಯಾಲಯ ಪರವಾಗಿ, ಯಾಕಂದ್ರೆ ಈಗಾಗಲೇ ನಾನು ಅನೇಕ ತರಬೇತಿಗಳನ್ನು ಮಧ್ಯವರ್ತಿಗಳು ನೀಡಬೇಕಂತ ಹೇಳಿ ಬಹಳಷ್ಟು ಅಪೇಕ್ಷೆ ಪಟ್ಟು ಹೋಗಿದ್ದೇನೆ. ಯಾಕಂತ ದಯವಿಟ್ಟು ಈ ಸಮಾಜಕ್ಕೆ ಒಂದು ಏನಾದರೂ ನೀವು ಕೊಡಲೇಬೇಕಾಗುತ್ತಪ್ಪ, ನಿನ್ನ ಲಾಭದಲ್ಲಿಪ್ಪ ಅಂತಂದ್ರೆ ಉತ್ತಮವಾದ ಆರೋಗ್ಯ ಕೊಡಬೇಕು. ಯಾಕಂದ್ರೆ ಮಾವಿನಲ್ಲಿ ನಾವು ಅವಲೋಕನ ಮಾಡಿದ್ವಪ್ಪ ಅಂತಂದ್ರೆ ತಾವು ಕ್ಯಾಲ್ಸಿಯಂ ಕಾರ್ಬೈಡ್ ಇರ್ತಕ್ಕಂತ ಬಹಳ ವಿಷಾನಿಲವನ್ನ ಒಂದು ಕೃತ್ರಿಮವಾಗಿ ಹಣ್ಣು ಮಾಡ್ಲಿಕ್ಕೆ ಇಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಇದನ್ನು ಸ್ವಲ್ಪ ಗ್ರಾಹಕರು ಎಚ್ಚೆತ್ತುಕೊಟ್ಟು ನೋಡ್ಕೋಬೇಕು. ಯಾಕಂದ್ರೆ ಪ್ರತಿಯೊಬ್ಬ ಹಣ್ಣು ಮಾಡ್ತಕ್ಕಂತ ಮಧ್ಯವರ್ತಿ ತನ್ನ ಒಂದು ಗುಡಾವಣಿನಲ್ಲಿ ಒಳಗಡೆ ಹೋದಾಗ ಈ ಕ್ಯಾಲ್ಸಿಯಂ ಕಾರ್ಬೈಡ್ಗಳನ್ನ ಚೀಟ್ನಲ್ಲಿ ಇಟ್ಟು ಲಾಕ್ ಮಾಡಿಬಿಡ್ತೀರಿ. ಅಲ್ಲೇ ಆಕ್ಸಿಜನ್ ಆಗ್ಲಾರ್ದಂತ ಒಂದು ಕ್ರಿಯೆ ಪ್ರಕ್ರಿಯೆ ನಡೆದು ಈ ಕ್ಯಾಲ್ಸಿಯಂ ಕಾರ್ಬೈಡ್ ಕನ್ವರ್ಸೇಷನ್ ಆಗಿ ವಿಷಾನಿಲ್ ಆಗಿ ಅಲ್ಲೇನು ಅಂತ ಹಸಿರು ಕಾಯಿಗಳು ಮಾವಿನಕಾಯಿ ಇದ್ದಾಗ ಅವೆಲ್ಲ ಹಳದಿಗೆ ಪರಿವರ್ತನೆ ಆಗ್ತತಿ. ಆ ಪರಿವರ್ತನೆ ಆದಿದ್ದು ಅದು ಕೃತ್ರಿಮವಾಗಿರ್ತೈತಿ. ಪರಿಪೂರ್ಣವಾದ ಸ್ಟಾರ್ಚ್ ಅಂತಕ್ಕಂಥದ್ದು ಹಣ್ಣಿನಿರ್ತಕ್ಕಂಥ ಸ್ಟಾರ್ಚು ಪೂರ್ತಿ ಅದು ಕನ್ವರ್ಟ್ ಆಗಿ ಶುಗರ್ ಆಗಿರೋದಿಲ್ಲ, ಗ್ಲುಕೋಸ್ ಆಗಿರೋದಿಲ್ಲ, ಫ್ರುಕ್ಟೋಸ್ ಆಗಿರೋದಿಲ್ಲ. ಅದು ನೀವು ಬೇಕಾದ್ರೆ ಮಹಿಳೆಯರೆಲ್ಲ ಗೊತ್ತಿರುತ್ತೆ, ತಾವು ಹಣ್ಣನ್ನು ತೆಗೆದುಕೊಂಡು ಹೋಗಿ ಶೇಖರಣೆ ಮಾಡಬಹುದು ನೋಡ್ತಾ ಇದ್ದಾರೆ. 50% ಮಾತ್ರ ಅವ್ರಿಗೆ ಆಗಿರ್ತೈತಿ, ಒಳಗಡೆ ಎಲ್ಲ ಸ್ವಲ್ಪ ಅಲ್ಲೆಲ್ಲೆಲ್ಲ ಗಟ್ಟಿಗಟ್ಟಿ ಆಗಿರ್ತೈತಿ. ಇದು ಕ್ಯಾಲ್ಸಿಯಂ ಕಾರ್ಬೈಡ್. ಇಂಥ ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನ ಮಾವು ತನ್ನಿಂದ ತಾನೇ ಸೆಳ್ಕೊಂಡು ಆ ತೊಗಟೆಯಲ್ಲಿ ಇರ್ತೈತಿ. ಆ ತೊಗಟೆಯನ್ನ ಒಳಗೆ ಶೇಖರ್ ನಾವು ಸೇವಿಸಿದಾಗ ನಮಗೆ ಕ್ಯಾಲ್ಸಿಯಂ ಕಾರ್ಬೈಡ್ದಿಂದ ಬಹಳಷ್ಟು ಗಂಡಾಂತರ ಅಂದ್ರೆ ಇವತ್ತು ಕ್ಯಾನ್ಸರ್ ರೋಗ ಬಂದು ಹೋಗ್ತಾ ಇದೆ. ಪ್ರಪಂಚದಾದ್ಯಂತ ಇವತ್ತು ಕ್ಯಾನ್ಸರ್ ಪೇಷಂಟ್ಗಳು ಜಾಸ್ತಿ ಆಗ್ತಾ ಇದ್ದಾರೆ. ಫುಡ್ ಅಡಲ್ಟ್ರೇಷನ್ಸ್ ಹಾಕಂತದ ಬಗ್ಗೆ ನಾನು ಒಂದೆರಡು ಮಾತಾಡ್ತಾ ಇದ್ದೀನಿ, ದಯವಿಟ್ಟು ಹೇಳ್ತಾ ಇದ್ದೇನೆ. ಇದು ತಿಳ್ಕೊಡ್ರಿ, ಯಾಕಂದ್ರೆ ನಾನು ಕ್ಯಾಬೇಜ್ ಕಾಲ್ಫ್ರಗೆ ಮಾತಾಡ್ಬೋದು, ಬಹಳಷ್ಟು ವಿಷಯಗಳನ್ನು ರೈತರಿಗೆ ಹೇಳ್ಬೋದು. ಇಲ್ಲಿ ಆರೋಗ್ಯ ಭಾಗ್ಯದಲ್ಲಿ ನಾವು ಸೇವಿಸತಕ್ಕಂಥ ಆಹಾರ ಬಹಳ ಮುಖ್ಯ ಇದೆ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಒಂದು ಸಣ್ಣ ಉದಾಹರಣೆ ಹೇಳ್ತಾ ಇದ್ದೇನೆ. ಒಂದು ಕೆಜಿ ಶೇಂಗಾ ಕಾಳುಗಳನ್ನು ತೆಗೆದುಕೊಂಡ್ರಪ್ಪ ಅಂತಂದ್ರೆ ಎಷ್ಟು ಬರುತ್ತೆ ನಮಗೆ? 400 ಮಿಲಿಲೀಟರ್ಸ್ ಎಣ್ಣೆ ಬರುತ್ತೆ. ಗಾಣದಲ್ಲಿ ನಾನು ಸುತ್ತಾಕಿ ಅದನ್ನೆಲ್ಲ ಒಡೆದು ನಾನು ತಗೊಂಡ್ಬಿಟ್ಟನಪ್ಪ ಅಂದ್ರೆ ಒಂದು 100 ಅಂದ್ರೆ 1000 ಗ್ರಾಮ್ ಅಂದ್ರೆ 1 ಕೆಜಿ. 1 ಕೆಜಿ ಕಾಳುಗಳನ್ನು ನಾನು ತೆಗೆದು ಎಣ್ಣೆ ತೆಗೆದುಬಿಟ್ಟಿವಪ್ಪ ಅಂತಂದ್ರೆ ನಮ್ಮ 400-500 ml ಬರ್ಬೋದು, ಮಿಲಿಲೀಟರ್ಸ್ ಬರ್ಬೋದು. ಇವತ್ತು ಅದರ ರೇಟ್ ಎಷ್ಟಿದೆ ಅಪ್ಪ ಅಂದ್ರೆ ಒಳಗಿನ ಬೀಜದ 120-130 ರೂಪಾಯಿ, ಒಳ್ಳೆ ಗೆಸ್ಸಿಂಗ್ ಇರ್ಬೋದು, ಹೆಸಿಂಗ್ ಅದು ನೋಡ್ಬೋದು ಅಂಗಡಿಯಲ್ಲಿ, ಕಿರಾಣಿ ಅಂಗಡಿಯಲ್ಲಿ ಸಿಗ್ತೈತಿ. ಅವನನ್ನ ತೆಗೆದ ಮೇಲೆ ತಾವು ದಯವಿಟ್ಟು ಒಂದು ಪಾಕೆಟಿಗೆ ಸನ್ಫ್ಲವರ್ ತಗೋರಿ, ನೀವು ಯಾವುದೇ ಕಂಪ್ನಿ ನಾನು ಹೆಸರು ಹೇಳೋದಲ್ಲ, ತೆಗೆದುಕೊಂಡಾಗ ಅದು 120-130 ಅಷ್ಟೇ ಇರ್ತೈತಿ. ಇದು ಹೇಗೆ ಸಾಧ್ಯತೆ ಐತಿ? ಒಂದು ಕೆಜಿ ಎಣ್ಣೆಗೆ 130, ಕಾಳಿಗೂ 130 ಇದೆ. ಅದನ್ನ ತೆಗೆದ್ರ 500 ml ಅಷ್ಟೇ ಬರ್ತದೆ, 400-500 ml ಬರ್ತಾ ಇದೆ. ಹಂಗ ಉಳಿದಿದ್ದು ಎಲ್ಲಿಂದ ಬಂತು ಹಂಗಾರೆ ಎಣ್ಣೆ ಒಳಗೆ? ದಯವಿಟ್ಟು ಇಲ್ಲಿ ಬಹಳ ಬಹಳ ಬಹಳ ರಷ್ಯವಿದೆ. ದಯವಿಟ್ಟು ಎಲ್ಲಾ ಗ್ರಾಹಕರು ಎಚ್ಚೆತ್ತುಕೋಬೇಕು, ಉತ್ಪಾದನೆ ಮಾಡೋರು ಸಹಿತ ಹೆಚ್ಚಿಗೆ ಒತ್ತು ಕೊಡಬೇಕು. ಇವತ್ತು ದಯವಿಟ್ಟು ತಪ್ಪಿಕೋಬಾರ್ದು. ಇಷ್ಟು ಹಾಸ್ಪಿಟಲ್ ಯಾಕೆ ಆಗ್ತಾ ಇದಾವು? ದೇಹದಲ್ಲಿ ಗಂಡಾಂತರಗಳನ್ನ ನಾವೇ ಒಂದು ಇವತ್ತು ನಾವು ಸ್ವೀಕಾರ ಮಾಡ್ತಾ ಇದೀವಿ. ಅದಕ್ಕೆ ಇದು ಫುಡ್ ಅಡಲ್ಟ್ರೇಷನ್ ಸಕ್ಕಂತ ಜವಾಬ್ದಾರಿ ಇರ್ತಕ್ಕಂಥ ಇಲಾಖೆಯವರು, ಆಮೇಲೆ ವಿಶ್ವವಿದ್ಯಾಲಯದವರು ನಮ್ಮನ್ನು ಹಿಡ್ಕೊಂಡು ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ಇದಕ್ಕೆ ಜವಾಬ್ದಾರಿ ಇದ್ದಾರೆ. ಒಂದು ಮಾದರಿ ಜೀವನ ನಡೆಸಬೇಕಾದ್ರೆ ಮಾದರಿ ಆಹಾರವನ್ನು ನಾವು ಪೂರೈಸಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಾನು ಹೇಳ್ತಾ ಇದ್ದೀನಿ, ಇವತ್ತು ಕಡ್ಲಿ ಬೆಳೆ ತಗೋರಿ ನೀವು, ಆಮೇಲೆ ಚಾಪುಡಿ ತಗೋರಿ, ಅದರಲ್ಲಿ ಇವತ್ತು ಮಿಶ್ರಣ ಮಾಡ್ತಾ ಇದ್ದಾರೆ. ಅಕ್ಕಿ ತಗೋರಿ, ಅದರಲ್ಲಿ ಮಿಶ್ರಣ ಮಾಡ್ತಾ ಇದ್ದಾರೆ. ಕಡ್ಲೆ ಹಿಟ್ಟಿನಲ್ಲಿ ಮಿಕ್ಸರ್ ಮಾಡ್ತಾ ಇದ್ದಾರೆ. ಮೈದಾ ಹಿಟ್ಟಿನಲ್ಲಿ ಹುಣ್ಚಿಪೊಕ್ಕ ಅಂತ ಹೇಳ್ತೇವೆ, ಹುಣ್ಸಿ ಒಂದು ಬೀಜದಿಂದ ಹಿಟ್ಟುಗಳನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದರಲ್ಲಿ ಇವತ್ತು ಮಿಶ್ರಣ ಆಯ್ತು ಅಪ್ಪ ಅಂತಂದ್ರೆ ಸೇವಿಸ್ತಕ್ಕಂಥ ಆಹಾರ ದೇಹಕ್ಕೆ ಹೇಗಾಗುತ್ತೆ, ಜೀವಿತ ಕಾಲ ಹೇಗಾಗುತ್ತೆ, ಅಲ್ಲಿ ನಮ್ಮ ಒಳಗಿರ್ತಕ್ಕಂಥ ಜೀವಕೋಶಗಳ ಪರಿಸ್ಥಿತಿಯನ್ನು ಉಂಟಾಗುತ್ತೆ, ಇದನ್ನೆಲ್ಲರೂ ಮನಸಾರೆ ಅವಲೋಕನ ಮಾಡಿ ಲಾಭ ಒಂದು ಕಡೆ ಇರಲಿ. ಆ ಲಾಭ ನಿಮಗೆ ಒಂದು 20% ಸಿಕ್ಕರೆ ಸಾಕು ನಮ್ಮ ವ್ಯಾಪಾರಸ್ಥರಿಗೆ, 80% ನೀವು ಮಾಡ್ತಕ್ಕಂಥ ಇದೇನಪ್ಪ ಅಂತಂದ್ರೆ ವೈಯಕ್ತಿಕವಾಗಿ ಸಮಾಜದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ. ಇದನ್ನು ದಯವಿಟ್ಟು ತಾವಿನ ತಾವೇ ಮನಸಾರೆ, ಇದನ್ನ ಯಾರೂ ಬಂದು ನಮಗೆ ಹಿಡಿದು ಬೇಡ, ಮನಸಾರೆ ನೀವು ಅವಲೋಕನ ಮಾಡಿಕೊಂಡು ಒಂದು ದೇಶಕ್ಕೆ, ಒಂದು ದೈವಕ್ಕೆ, ಒಂದು ಮಾನವ ಕೋಟಿಗೆ ನಾನು ಒಳ್ಳೆ ಕೆಲಸ ಮಾಡ್ಬೇಕಪ್ಪ ಅಂತಂದ್ರೆ ನಾನು ಕೊಡ್ತಕ್ಕಂಥ ಆಹಾರ ಕಲಬೆರಿಕೆ ಆಗಬಾರದು ಅಂತೇಳಿ ಮನಸಾರೆ ತಿಳ್ಕೊಂಡು ಇಂಡಸ್ಟ್ರಿಯಲ್ ಪಾಯಿಂಟ್ ಆಫ್ ವ್ಯೂ ನಾನು ಹೇಳ್ತೇನೆ, ಅಲ್ಲಿಂದ ಉತ್ಪಾದನೆ ಮಾಡ್ತಕ್ಕಂಥ ಸಂಸ್ಥೆಗಳಿಂದ ಹಿಡಿದು ಮಾರುಕಟ್ಟೆ ಕೊಡ್ತಕ್ಕಂಥ ಎಲ್ಲಾ ವ್ಯಾಪಾರಸ್ಥರಿಗೆ ವಿನಂತಿ ಮಾಡ್ಕೋತಾ ಇದ್ದೀನಿ, ದಯವಿಟ್ಟು ಸ್ವಲ್ಪ ಈ ಕೆಮಿಕಲ್ಸ್ ಯುಕ್ತಗಳನ್ನು ಬಳಸಲಾರದೆ ಒಂದು ಅತ್ಯುತ್ತಮವಾದ ಆಹಾರ ನೀವು ನೀಡಿದ್ರಪ್ಪ ಅಂದ್ರೆ ಮನುಷ್ಯನ ಜೀವನದ ಅವಧಿ ಹೆಚ್ಚಿಗೆ ಆಗ್ತಾ ಇದೆ. ಇವತ್ತು ಬದುಕ್ತಕ್ಕಂಥ ಜೀವನದ ಶೈಲಿ ನಾವು ಇಲ್ಲಿ ಉಲ್ಲೇಖನ ಮಾಡಬೇಕಾದ್ರೆ ಎಲ್ಲರೂ ಒಂದು ಟೆನ್ಷನ್ ಆಗಿದ್ದೀವಿ, ಒಂದು ಯಾವುದೋ ಒಂದು ದೊಡ್ಡ ಆಸೆ ಆಕಾಂಕ್ಷೆಗೆ ಬಲಿ ಆಗ್ತಾ ಇದ್ದೀವಿ. ಪ್ರತಿಯೊಬ್ಬರು ನಾನು ಗಳಿಸ್ಬೇಕಂತ ಇದೆ, ನಾನೇನು ಮುಟ್ಟಬೇಕಂತ ಇದೆ, ಈ ಒಂದು ಟೆನ್ಷನ್ ಒಂದು ಕಡೆ ಆದ್ರೆ ಸೇವಿಸ್ತಕ್ಕಂಥ ಆಹಾರ ಕೆಮಿಕಲ್ಸ್ ಇದ್ದಾಗ ದೇಹ ಹೇಗೆ ತನ್ನ ಪ್ರತಿಕಾಯಗಳು ಉಂಟು ಮಾಡ್ಲಿಕ್ಕೆ ಸಾಧ್ಯತೆ ಐತಿ? ಯಾವುದು ಆಗ್ತಾ ಇಲ್ಲ, ಎಲ್ಲವೂ ಏನಾಗುತ್ತೆ, ನಿರ್ಲಿಪ್ ಆಗ್ತಾ ಇದೆ ದೇಹದಲ್ಲಿ. ಅದಕ್ಕೋಸ್ಕರ ಸೇವಿಸ್ತಕ್ಕಂಥ ಗಾಳಿ ನೀರು ಅಶುದ್ಧವಾಗಿದೆ, ಸೇವಿಸ್ತಕ್ಕಂಥ ಆಹಾರ ಸಹಿತ ಅಶುದ್ಧವಾಗಿದೆ ಅಂದಾಗ ನಮಗೆ ನಿಜವಾಗಿ ಬಹಳಷ್ಟು ಬೇಜಾರಾಗ್ತಾ ಇದೆ. ಈ ನಿಟ್ಟಿನಲ್ಲಿ ತಾವೆಲ್ಲರೂ ತಾವು ಯಾರ್ಯಾರು ಇವತ್ತು ಕೃಷಿಗೆ ಸಂಬಂಧಪಟ್ಟವರಾಗಲಿ ಅಥವಾ ಆಹಾರಕ್ಕೆ ಸಂಬಂಧಪಟ್ಟವರಾಗಲಿ, ಯಾವುದೇ ಹೋಟೆಲ್ಸರು ಇರ್ಬೋದು, ನಾನು ಎಲ್ಲರೂ ಹೇಳ್ತೇನೆ, ಕೂಡೀಕರಿಸಿ ಹೇಳ್ತಾ ಇದ್ದೀವಿ. ನಾವು ಚಿಂತನೆ ಮಾಡ್ತಕ್ಕಂಥ ಈ ಮಾನವ ಕೋಟಿ ಬಹಳ ಪುಣ್ಯದ ಕೆಲಸ. ಈ ಪುಣ್ಯದ ಕೆಲಸ ಮಾಡಬೇಕಂತಂದ್ರೆ ನನ್ನ ಸಹಾಯ ಆದಷ್ಟು ನನ್ನ ಲಾಭ ಸ್ವಲ್ಪ ಕಡಿಮೆ ಬಂದಿರಲ್ಲ, ನಾನು ಒಳ್ಳೆ ಒಳ್ಳೆ ಒಂದು ಸಮಾಜಕ್ಕೆ ನನ್ನ ಒಂದು ವಸ್ತುಗಳನ್ನು, ನಾನು ಸಾಮಗ್ರಿಗಳನ್ನು, ಪದಾರ್ಥಗಳನ್ನು ಕೊಡಬೇಕಂತೇಳಿ ಮನಸಾರೆ ನೀವು ಚಿಂತನೆ ಮಾಡಿದ್ರೆ ಸಾವಯವ ಪದಾರ್ಥಗಳಿಗೆ ಒಂದು ಬೆಲೆ ಸಿಗ್ತಾ ಇದೆ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿ ದಿವಸ ಅನೇಕ ಅನೇಕ ಅನೇಕ ಕಂಪನಿಗಳು ಹುಡ್ತಾ ಇದ್ದವು. ಇವತ್ತು ಕೀಟ ಶಾಸ್ತ್ರದ ಬಗ್ಗೆ ನಾನು ಮಾತಾಡಬೇಕು ಅಂತಂದ್ರೆ ಫಂಗಿಸೈಡ್ಸ್ ಆಗಲಿ, ಬ್ಯಾಕ್ಟೀರಿಯಾಸೈಡ್ಸ್ ಆಗಲಿ, ಕೀಟ ಸಿಂಪಡಿಸತಕ್ಕಂಥ ಕೆಮಿಕಲ್ಸ್ಗಳನ್ನು ನೋಡಿದ್ವಪ್ಪ ಅಂದ್ರೆ ಅವು ಎಂದೆಂದೂ ನಾವು ಮಣ್ಣಿನಲ್ಲಿ ಆಗಲಿ ಆಹಾರದಲ್ಲಿ ಎಂದು ಡಿಗ್ರೇಡೇಷನ್ ಅಂತ ಹೇಳ್ತೀವಿ. ಅವು ವಿದಳನ ಆಗಲಾರ್ದಂತ ಇರ್ತಾವು, ಅವು ನಮ್ಮ ದೇಹಕ್ಕೆ ಹೋಗ್ತವೆ. ತಾವತ್ತು ಒಂದು ಸಣ್ಣ ಉದಾಹರಣೆ ಹೇಳ್ತಾ ಇದ್ದೀನಿ. ದ್ರಾಕ್ಷಿ ಮಾರುಕಟ್ಟೆ ಬಂದಾಗ ಒಬ್ಬ ವಿಜ್ಞಾನಿಗೆ ದ್ರಾಕ್ಷಿ ತಿನ್ನಂತ ಹೇಳ್ತಾ ಇದ್ವಿ. ನೀವು ದ್ರಾಕ್ಷಿಯನ್ನು ತೆಗೆದುಕೊಂಡು ಹೋಗಿ ನಾವು ಹೇಳ್ತಕ್ಕಂಥ ಒಂದು ಎರಡು ಮೂರು ಸ್ಟೇಜಿಗೆ ನಾವು ಕೆಮಿಕಲ್ ಸಿಂಪರಣೆ ಮಾಡಿದ್ರೆ ರೈತ ಪಾಪ ತನ್ನ ಉತ್ಪಾದನೆ ಹೆಚ್ಚು ಮಾಡಬೇಕಂತಂದ್ರೆ ಒಂದು ತಾಂತ್ರಿಕದ ಕೊರತೆಯಿಂದಾಗಿ 8-10 ಸಿಂಪರಣೆ ಮಾಡ್ತಾ ಇದ್ದಾನೆ. ಅವನು ತಂದಂಥ ಮಾರುಕಟ್ಟೆದೊಳಗೆ ನೀವು ಕಂಟಿನ್ಯೂ ಒಂದು 250 ಗ್ರಾಮ್ಸನ್ನು ಕಂಟಿನ್ಯೂ ದ್ರಾಕ್ಷಿಯನ್ನು ತೊಳಿಲಾರದೆ, ದಯವಿಟ್ಟು ತೊಳಿಲಾರದೆ ತಿನ್ನು ನೋಡ್ರಿ. ಅವತ್ತು ನಿಮ್ಗೆ ರಾತ್ರಿ ಆಗಲಿ ಮುಂಜಾನೆ ಹೆಡ್ಡೇಕ್ ಸ್ಟಾರ್ಟ್ ಆಗುತ್ತೆ, ತಲೆನೋವು ಸ್ಟಾರ್ಟ್ ಆಗುತ್ತೆ, ಪಚನಕ್ರಿಯೆ ಸರಿ ಆಗೋದಿಲ್ಲ, ನಮಗೆ ಡಿಸೆಂಟ್ರಿ ಸ್ಟಾರ್ಟ್ ಆಗ್ತೈತೆ. ಈ ನಿಟ್ಟಿನಲ್ಲಿ ಅದರರ್ಥ ತಾವು ಸಹಿತ ಎಲ್ಲಾ ಗ್ರಾಹಕರಲ್ಲಿ ವಿನಂತಿ ಮಾಡ್ಕೋತೀನಿ, ತಂದಂಥ ತರಕಾರಿಗಳಲ್ಲಿ ಹಣ್ಣುಗಳಲ್ಲಿ ಅವುಗಳನ್ನು ದಯವಿಟ್ಟು ಒಂದು ಉಪ್ಪಿನ ದ್ರಾವಣದಲ್ಲಿ, ಬಿಸಿ ಉಪ್ಪಿನ ದ್ರಾವಣದಲ್ಲಿ ಅದ್ದಿ ಒಂದು 5 ನಿಮಿಷ ಅವುಗಳನ್ನು ಅದ್ದಿ ಇಟ್ಟರಪ್ಪ ಅಂತಂದ್ರೆ ಅವಾಗಿರ್ತಕ್ಕಂಥ ಎಲ್ಲ ಒಂದು ಕೆಮಿಕಲ್ ರೆಸಿಡ್ಯುಯಲ್ ಇಫೆಕ್ಟ್ ಸರಾಗವಾಗಿ ನೀವು ಹೊರಗಡೆ ಸೂಸ್ಲಿಕ್ಕೆ ಸಾಧ್ಯ ಐತಿ. ಆ ನೀರನ್ನು ಚೆಲ್ಲದೆ ಮತ್ತೊಮ್ಮೆ ತಮ್ಮ ನೀರಿನಲ್ಲಿ ವಾಶ್ ಮೆಷಿನಲ್ಲಿ ಅಲ್ಲೇ ನೀರನ್ನು ಸ್ವಚ್ಛ ನೀರಿನಿಂದ ತೊಳೆದು ಮುಕ್ತವಾಗಿ ತರಕಾರಿ ಮಾಡಬಹುದು, ಹಣ್ಣುಗಳನ್ನು ಸೇವನೆ ಮಾಡಬಹುದು, ಇದರಿಂದ ಆರೋಗ್ಯ ಉಪ್ಪಲಿಕ್ಕೆ ಸಾಧ್ಯವಾಗ್ತದೆ.
1: ಅದ್ಭುತ ಸರ್, ಕಾರ್ಯಕ್ರಮದಲ್ಲಿ ನಿಮ್ಮ ಬಹುಮೂಲ್ಯ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದ. ಅಂಡ್ ನಮಸ್ಕಾರ ಸರ್.
0: ನಮಸ್ತೆ ಸರ್. ನಮಸ್ತೆ. ನನಗೆ ಒಂದು ಅವಕಾಶ ಕೊಟ್ಟಂತ ಒಂದು ಕೇಳಿ ಒಂದು ರೇಡಿಯೋಕ್ಕೆ ನನ್ನ ಅನಂತ ಸಲ್ಲಿಸ್ತಾ ಇದ್ದೇನೆ. ರೈತ ಬಾಂಧವರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೋತಾ ಇದ್ದೀವಿ. ನಾವು ತೋಟಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿರತಕ್ಕಂಥ ಅನೇಕ ವಿಜ್ಞಾನಿಗಳು, ನೃತ್ಯ ವಿಜ್ಞಾನಿಗಳಿದ್ದಾರೆ. ತಾವು ದಯವಿಟ್ಟು ಫೋನ್ ನಂಬರ್ ಸಹಿತ ಒಂದು ಅವರಿಗೆ ದಯವಿಟ್ಟು ಫೋನ್ ಮಾಡಿ ವಿಶ್ವವಿದ್ಯಾಲಯ ಮುಕ್ತವಾಗಿ ಬಂದು ನೇರವಾಗಿ ಭೇಟಿ ಮಾಡಿದ್ರಿಂದ ಅನೇಕ ಸಲಹೆಗಳನ್ನು ತಾವು ಪಡೆಯಲಿಕ್ಕೆ ಸಾಧ್ಯತೆ ಇದೆ.

0: ಏನ್ ಹಂಗ್ ನೋಡ್ತಾ ಇದ್ದೀರಾ? ಶಾಕ್ ಆಯ್ತಾ? ಆಗಲೇಬೇಕು, ಆಗಿರಲೇಬೇಕು ಅಂತ ತಾನೇ ಈ ಜಾಗಕ್ಕೆ ಕರ್ಕೊಂಡು ಬಂದಿತ್ತು. ನಿಮಗೆ ಪ್ರಮೋಷನ್ ಕೊಟ್ಟಿರೋದು ನಿಮ್ ಡಿಪಾರ್ಟ್ಮೆಂಟ್, ಆದ್ರೆ ಮಾಗಡಿ ರೋಡ್ಗೆ ಪೋಸ್ಟಿಂಗ್ ಹಾಕ್ಸಿದ್ದು ನಾನು. ಇಂಡಿಯಾ ಮ್ಯಾಪ್ ನಲ್ಲಿ ಇಲ್ದಿರೋ ನಿನ್ ಡಿಸ್ಟ್ರಿಕ್ಟ್ಗೆ, ಕರ್ನಾಟಕ ಮ್ಯಾಪ್ ನಲ್ಲಿ ಇಲ್ದಿರೋ ನಿನ್ ಊರಿಗೆ ಕರೆಸಿ ನನ್ನಗೆ ಆಪ್ಬಿಟ್ಟೆ ಅಲ್ವಾ? ಈಗ ಏನ್ ಮಾಡ್ತೀಯ? ಇದು ನನ್ನೂರು, ನನ್ನ ಏರಿಯಾ. ನಾನ್ ಬೆಂಗಳೂರಿನಲ್ಲಿ ಗುಡುಗುದ್ರೆ ಉಡುಪಿ ಮಂಗಳೂರು ಹಾರ್ಬರ್ ನಡುಗೋಗುತ್ತೆ, ಕೈ ಎತ್ತಿ ತಾಡ್ದೆ ಅಂದ್ರೆ ರಿಯಲ್ ಎಸ್ಟೇಟ್ ಎಗುರೋಗುತ್ತೆ. ಇದು ಆರುಮುಖ ಕೋಟೆ ಕಣೋ.
1: ನಮಸ್ಕಾರ, ನಾನು ನಿಮ್ಮ ರವಿಶಂಕರ್. ನೀವು ಕೇಳ್ತಾ ಇರೋದು 90.4 FM. ಇದು ನಿಮ್ಮ ವೇಣುಧ್ವನಿ, KLE ಕನಸು. ವೇಣುಧ್ವನಿ ತುಂಬಾ ಚೆನ್ನಾಗಿದೆ ಹೆಸರು. ಅಂಡ್ ಡೆಫಿನೆಟ್ ಆಗಿ ಪ್ರತಿಭೆ ಅನ್ನೋದು ನಮ್ಮ ದೇಶದಲ್ಲಿ ಅದಕ್ಕೇನು ಕಡಿಮೆ ಇಲ್ಲ, ಪ್ರತಿಭೆ ಹಂಗಿದೆ. ಬಟ್ ಅದನ್ನ ಕರೆಕ್ಟ್ ಆಗಿ ಟ್ಯಾಪ್ ಮಾಡಿ ಅವ್ರನ್ನ ಗುರುತಿಸಿ ಅವರಿಗೆ ಒಂದು ವೇದಿಕೆ ನಾವು ರೆಡಿ ಮಾಡಬೇಕು. ಆ ವೇದಿಕೆಯಾಗಿ ನೀವಿದ್ದೀರಾ, ವೇಣುಧ್ವನಿ. ಸೊ ಐ ವಿಶ್ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು.
2: केलीज डॉक्टर प्रभाकर कोरे हॉस्पिटल कडून केली फर्टिलिटी सेंटर सुरू झाले आहे. अत्याधुनिक IVF सुविधांसोबत सुसज्ज सेंटर OPD साठी तयार आहे. केली फर्टिलिटी सेंटर मध्ये आधुनिक प्रजनन सेवा देत आहोत, ज्यामध्ये समाविष्ट आहे प्रजनन औषध, क्लिनिकल एम्ब्रॉलॉजी, एंड्रोलॉजी आणि एंडोस्कोपी साठी विशेष OPD, 3D लॅप्रोस्कोपी आणि हिस्ट्रोस्कोपी सारख्या अत्याधुनिक एंडोस्कोपी सेवा सुद्धा. समर्पित फेटल मेडिसिन युनिट, ज्यामध्ये एक इन हाऊस पूर्णवेळ सल्लागार असणार आहे, तज्ञ डॉक्टरांची टीम असेल. आम्ही आमच्या रुग्णांना सर्वोत्तम काळजी प्रदान करण्यासाठी तत्पर आहोत. आमचा पत्ता: केली फर्टिलिटी सेंटर, OPD नंबर 97, शरावती सेकंड फ्लोर, केलीज डॉक्टर प्रभाकर कोरी हॉस्पिटल आणि MRC. फोन नंबर 08312551530 आणि 2473777, एक्सटेन्शन 1530.

0: ಇ ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831-247-1399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu. ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್, ಸುಂದರ ಬದುಕಿನ ಹೊಸ ಆರಂಭ. 20 ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು 2-wheeler ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ, G5 ಗ್ರೌಂಡ್ ಫ್ಲೋರ್, 9th Cross, ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-406-9685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಹಿಂದೆ ನನಸಾಗಿಸಿಕೊಳ್ಳಿ.
1: बेळगाव मधील KLE BM कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचे योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. KLE BM कंकणवाडी आयुर्वेदा हॉस्पिटलचा मुख्य उद्देश रोगाचे निदान करणं आणि योग्य उपचार करणं, तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा KLE BM कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 0831-248-6286.

0: யாரோயோனா யாரோயோனா யாரோயோனா
1: ಶುಭೋದಯ ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ರ ವೇಣು ಧ್ವನಿ 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಆತ್ಮೀಯ ಸ್ನೇಹಿತರೆ, ಇದು ಶುಭ ಶುಕ್ರವಾರ ಅಲ್ರಿ ಇವತ್ತ. ಸೊ ವರ್ಷದ 7ನೇ ತಿಂಗಳು, ತಿಂಗಳಿನ 10ನೇ ದಿನ, ಜುಲೈ 10, 2026 ಶುಭ ಶುಭ ಶುಭ ಶುಕ್ರವಾರದ ಸ್ಪೆಷಲ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಮಂಜುನಾಥ, ಇವತ್ತು ಏನಪ್ಪ ವಿಶೇಷತೆ? ಎಸ್, ಇವತ್ತು ನಿಮ್ಮೊಂದಿಗೆ ನಾವು ಸ್ಪೆಷಲ್ ಅಂತ್ಯಾಕ್ಷರಿ.

ನಿಮ್ಮೊಂದಿಗೆ ನಾವು ಸ್ಪೆಷಲ್ ಅಂತಾಕ್ಷರಿಯಲ್ಲಿ ಕೇಳಿ ಕೇಳಿ ಕೇಳಿ ಗಮನ ಬಿಟ್ಟು ಕೇಳಿ ಅಕ್ಷರ ಅಂತಾಕ್ಷರಿ ಅಂದ್ರೆ ಅಕ್ಷರದ್ದಿರುತ್ತೆ. ಸೊ ಸ್ನೇಹಿತರೆ, ಇವತ್ತಿನ ಒಂದು ಪದ ನೋಡಿ ಸ್ನೇಹಿತರೆ, ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಕ ದಿಂದ ಆರಂಭವಾಗೋ ಚಿತ್ರದ ಗೀತೆಗಳನ್ನ ರಿಕ್ವೆಸ್ಟ್ ಮಾಡೋ ಕಾರ್ಯಕ್ರಮದ ವಿಶೇಷತೆ. ಬನ್ನಿ ಅಂತಾಕ್ಷರಿಯಲ್ಲಿ ಭಾಗವಹಿಸಿ. ಸೊ ಆತ್ಮೀಯ ಸ್ನೇಹಿತರೆ, ಕೆದಿಂದ ಅಥವಾ ಕದಿಂದ ಆರಂಭವಾಗೋ ಕನ್ನಡ ಚಿತ್ರದ ಒಂದು ಹಾಡು ನೀವು ರಿಕ್ವೆಸ್ಟ್ ಮಾಡ್ಬೋದು. ಈಗ ಉದಾಹರಣೆಗೆ ಕೌಟಿಗೊಬ್ಬ ಚಿ 3 ಚಿತ್ರದ ಗೀತೆಯೊಂದಿಗೆ ನಾನು ಬರ್ತಾ ಇದ್ದೇನೆ ಓಪನಿಂಗ್ ಗೀತೆ ಮುಖಾಂತರ. ಇವತ್ತು ನಿಮ್ಮೆಲ್ಲರಿಗೂ ಅಂತಾಕ್ಷರಿ ಕಾರ್ಯಕ್ರಮ ತಗೊಂಡು ಬಂದಿದ್ದೇನೆ. ಎಸ್, ನಿಮ್ಮೊಂದಿಗೆ ನಾವು ಸ್ಪೆಷಲ್ ಅಂತಾಕ್ಷರಿ.

ಆಲ್ ರೈಟ್, ನಿಮ್ಮೊಂದಿಗೆ ನಾವು ಸ್ಪೆಷಲ್ ಅಂತಾಕ್ಷರಿಯಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಸ್ನೇಹಿತರೇ, ಪದ ಕ ಕೆದಿಂದ ಆರಂಭವಾಗೋಕೆ, ಅಕ್ಷರದಿಂದ ಆರಂಭವಾಗೋ ಕನ್ನಡ ಚಿತ್ರರಂಗದ ಒಂದು ಗೀತೆ ಕೋತಿಗೊಬ್ಬ 3 ಚಿತ್ರದ ಗೀತೆಯೊಂದಿಗೆ ನಾನು ಬರ್ತಾ ಇದ್ದೇನೆ. ನೀವು ಕೂಡ ಭಾಗವಹಿಸಿ, ಒಳ್ಳೊಳ್ಳೆ ಗೀತೆ ಒಳ್ಳೊಳ್ಳೆ ಚಿತ್ರಗಳಿದ್ದೇವೆ ಕದಿಂದ ಆರಂಭವಾಗೋ ಕನ್ನಡ ಸಿನಿಮಾ. ಸೊ ಸ್ನೇಹಿತರೆ, ಕಳ್ಳ ಕುಳ್ಳ, ಕಸ್ತೂರಿ ನಿವಾಸ, ಕಡ್ಡಿಪಿಡ್ಡಿ, ಕಾಟೇರ, ಕಾಂತಾರ, ಸಾಕ್ಬಿಡ್ರಿ ಇಷ್ಟ. ಸೊ ಆತ್ಮೀಯರೇ, ಕ ಅಥವಾ ಕೆ ದಿಂದ ಆರಂಭವಾಗೋ ಕನ್ನಡ ಚಿತ್ರ, ಆ ಚಿತ್ರದ ಒಂದು ಹಾಡು ರಿಕ್ವೆಸ್ಟ್ ಮಾಡುವುದೇ ಕಾರ್ಯಕ್ರಮದ ವಿಶೇಷತೆ. ದಿಸ್ ಇಸ್ ನಮ್ಮೊಂದಿಗೆ ನಾವು, ಶುಭ ಶುಕ್ರವಾರದ ಸ್ಪೆಷಲ್ ಅಂತಾಕ್ಷರಿ.

ನಿಮ್ಮೊಂದಿಗೆ ನಾವು ಸ್ಪೆಷಲ್ ಅಂತಾಕ್ಷರಿಯ. ಇವತ್ತಿನ ವಿಶೇಷತೆ ಗೊತ್ತಾಯ್ತಲ್ಲ, ಕ ದಿಂದ ಅಥವಾ ಕೆ ದಿಂದ ಆರಂಭವಾಗೋ ಕನ್ನಡ ಸಿನಿಮಾದು ಒಂದು ಗೀತೆ ರಿಕ್ವೆಸ್ಟ್ ಮಾಡುದೇ ಕಾರ್ಯಕ್ರಮದ ವಿಶೇಷತೆ. ಓಪನಿಂಗ್ ಗೀತೆ ಇಸ್ ಫ್ರಾಮ್ ಕೌಟಿಗೊಬ್ಬ 3 ಚಿತ್ರದ ಪಟಾಕಿ ಪೋರಿಯೋ. ಸೊ ಸ್ನೇಹಿತರೆ, ಚಿತ್ರದ ಟೈಟಲ್ ನಲ್ಲಿ ಆರಂಭವಾಗಬೇಕು ಕ ಅಥವಾ ಕೆ ದಿಂದ. ಓಕೆನಾ? ಹಾಡನ್ನ ಕೇಳಿ ಮಜಾ ಮಾಡಿ.

ಇದು ಏನು ಧ್ವನಿ ನಾಡಿ ಪಾಯಿಂಟ್ ಫೋರ್ ಎಫ್ಎಂ ಕೆಎಲ್ ಈ ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ನೀವು ಕೇಳ್ತಾ ಇದ್ರ ಇವತ್ತಿನ ಶುಭ ಶುಕ್ರವಾರದ ಸ್ಪೆಷಲ್ ಅಂತಾಕ್ಷರಿ.

ನಿಮ್ಮೊಂದಿಗೆ ನಾವು ಸ್ಪೆಷಲ್ ಅಂತಾಕ್ಷರಿಯಲ್ಲಿ ಇವತ್ತಿನ ದಿನ ಆತ್ಮೀಯ ಸ್ನೇಹಿತರೆ ಬಂದು ಸಿನಿಮಾ ಟೈಟಲ್ ಹೆಸರು ಕದಿಂದ ಕೆದಿಂದ ಆರಂಭವಾಗಬೇಕು, ಅದೇ ಸಿನಿಮಾದು ಗೀತೆ ರಿಕ್ವೆಸ್ಟ್ ಮಾಡಬೇಕು ಅಂತ ಹೇಳಿದೆ. ಅದಕ್ಕೆ ತಕ್ಕಂತೆ ಗೀತೆಗಳು ರಿಕ್ವೆಸ್ಟ್ ಬಂದಿದೆ. ಬನ್ನಿ ಕಾರ್ಯಕ್ರಮದಲ್ಲಿ ಅಡ್ವೊಕೇಟ್ ಪ್ರಮೀಳಾ ಹಂಪನ್ನವರವರು ಕಾಕನಕೋಟೆ ಚಿತ್ರದ್ದು ನೇಸರ ನೋಡು ನೇಸರ ನೋಡು ಈ ಒಂದು ಹಾಡನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ವಿಜಯಕುಮಾರ್ ಬಸ್ಮೆಯವರ ಗೀತೆ ಆಗುತ್ತೆ ನೆಕ್ಸ್ಟ್, ವಿಚ್ ಇಸ್ ಓ ಪ್ರಿಯತಮ ಕವಿರತ್ನ ಕಾಳಿದಾಸ. ಅದಾದ ತಕ್ಷಣ ವಿನೋದ್ ಅವರು ತಿಂಗಳ ಬೆಳಗಿನ ಅಂಗಳದಲ್ಲಿ, ಇವರು ಸಾಹಸ ಸಿಂಹ ಕರ್ನಾಟಕದ ರತ್ನ ವಿಷ್ಣುದಾದ ಅಭಿನಯಿಸಿರುವ ಚಿತ್ರ ಕೌಟಿಗುಬ್ಬ ಆ ಚಿತ್ರದ ಗೀತೆ. ಇನ್ನೊಂದು ವಿಷ್ಣುದಾದ ಅವರ ಅಭಿಮಾನಿಯಾದ ನಮ್ಮ ವಿಜಯಲಕ್ಷ್ಮಿಯವರು ಕರ್ಣ ಚಿತ್ರದ್ದು ಆ ಕರ್ಣನಂತೆ. ಅವರ ಗಂಡ ಲಕ್ಷ್ಮಣ್ ಅವರು ರಿಕ್ವೆಸ್ಟ್ ಮಾಡಿದರೆ ಕವಿರತ್ನ ಕಾಳಿದಾಸ ಚಿತ್ರದ್ದು ಆಡಿಸಿ ನೋಡು. ಅದಾದ ತಕ್ಷಣ ಚಂದ್ರಕಾಂತ್ ಬಡಗಾವಿ ಅವರು ಕಾಮನಬಿಲ್ಲು ಚಿತ್ರದ್ದು ಒಂದು ಹಾಡು. ಇವತ್ತು ಶುಭ ಶುಕ್ರವಾರ ಕಿರಣ್ ಭಂಡಾರಿ, ಇವತ್ತು ಹುಟ್ಟುಹಬ್ಬ ಕಿರಣ್ ಅವರದು. ಆ ಒಂದು ಕಾರಣಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯಿಸಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರದ್ದು ಗೀತೆಯೊಂದಿಗೆ ಅವರು ಭಾಗವಹಿಸಿದ್ದಾರೆ. ಅದರಾಗ ನನ್ನದೇ ವೀಣೆ ಅನ್ನೋ ಒಂದು ಹಾಡು ನಾನು ಪ್ರಸಾರ ಮಾಡುವೆ. ಹಾಗೆ ಕಿರಣ್ ಭಂಡಾರಿಯವರೇ, ನೂರಾರು ಕಾಲು ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ಡೇ, ಶುಭ ಶುಕ್ರವಾರ, ದೇವಿ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಜೀವನದಲ್ಲಿ ನೀವು ಏನು ಬೇಕಾದ್ ಮಾಡಿ, ತಂದೆ ತಾಯಿಗೆ ಮೊದಲು ಮರ್ಯಾದೆ ಕೊಡಿ, ಅದು ನೀವು ಮಾಡಲೇಬೇಕು, ಮಾಡ್ತೀರಾ ನನಗೂ ಗೊತ್ತು. ಕಾರ್ಯಕ್ರಮದಲ್ಲಿ ಗೀತಾರೆಜವರು ಅಲ್ಲ ಶ್ರುತಿಯವರು ತೂಗೋ ಮಂಚಲ್ಲಿ ಅನ್ನೋ ಒಂದು ಗೀತೆಯನ್ನು ರಿಕ್ವೆಸ್ಟ್ ಮಾಡಿದರೆ, ಆಲ್ ದ ವೇ ಫ್ರಾಮ್ ಕಿರಿಕ್ ಪಾರ್ಟಿ ಅನ್ನೋ ಚಿತ್ರ. ಸುನೀಲ್ ಅವರು ಕರೆ ಮಾಡಿ ಒಳ್ಳೆ ಮಳೆ ಆಗಿದೆ ಮಂಜುನಾಥ್ ಸರ್ ಅಂತ ಹೇಳಿದ್ದಾರೆ. ಯಾ ಸುನೀಲ್ ಅವರು ದಾಮ್ನೆಯಿಂದ ಕರೆ ಮಾಡಿ ಮುಜೆ ಕುಚ್ಚು ಕುಚ್ಚು ಹೋಗೆಯ. ಈ ಗೀತೆ ಕುಟುಂಬ ಚಿತ್ರದು, ಸೊ ನೋಡಿದ್ರಲ್ಲ ಎಲ್ಲ ಕ ಕ ಕ ಅಂತಾಕ್ಷರಿಯಲ್ಲಿ ಇವತ್ತಿನ ದಿನ ನೀವು ರಿಕ್ವೆಸ್ಟ್ ಮಾಡೋ ಕನ್ನಡ ಸಿನಿಮಾ ಆರಂಭವಾಗಬೇಕು ಕ ಕದಿಂದ. ಸೊ ಸ್ನೇಹಿತರೆ ಕ ಕ ಮಾಡ್ಕೋತ ಬನ್ನಿ, ಕದಿಂದ ಆರಂಭವಾಗೋ ಕನ್ನಡ ಸಿನಿಮಾ ಅದರಾಗಿಂದು ಒಂದು ಗೀತೆ ರಿಕ್ವೆಸ್ಟ್ ಮಾಡುವುದೇ ಕಾರ್ಯಕ್ರಮದ ವಿಶೇಷತೆ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಶುಭ ಶುಕ್ರವಾರದ ಸ್ಪೆಷಲ್ ಅಂತಾಕ್ಷರಿ.

ನಿಮ್ಮ ಒಂದಿಗೆ ನಾವು ಅಂತಾಕ್ಷರಿ. ಇವತ್ತಿನ ಅಂತಾಕ್ಷರಿಯಲ್ಲಿ ಕ ಕ ಕ ಮಾಡ್ಕೋತ ಎಷ್ಟು ಜನ ಬರಾಕತ್ತೀರಿ? ಉತ್ತಮವಾಗಿ ಗೀತೆಗಳು ಲೈನ್ ಅಪ್ ಇವೆ. ಎಸ್, ಶೋಭಾ ಅವರು, ದಿನೇಶ್ ಅವರು, ರಾಜಶ್ರೀ ಅವರು, ಜಯ ಶ್ರೀರಾಮ್, ಜಯ ಜಿನೇಂದ್ರ. ಎಸ್, ನೋ ರೇನ್ಸ್ ಹಿಯರ್ ಎಟ್ ಅಂತ ಹೇಳ್ತಾ ಇದ್ರೆ, ಆದರೆ ಬೆಂಗಳೂರಿನಲ್ಲಿ ಉತ್ತಮ ರೇನ್ಸ್ ಆಗಿದೆ. ನಮ್ಮ ಶೀತಲ್ ಅವರೇ, ಎಸ್, ವಾಸ್ ಹಿಯರ್ ಆನ್ ಗ್ರಾಂಟೆಡ್ ಸ್ಮಾಲ್ ಪ್ಯಾಚ್ ಆಫ್ ಗ್ರೀನ್. ಎಸ್, ಉತ್ತಮ. ಸೊ ಇವತ್ತು ಕದಿಂದ ಆರಂಭವಾಗುವ ಕನ್ನಡ ಸಿನಿಮಾದು ಒಂದು ಹಾಡು ರಿಕ್ವೆಸ್ಟ್ ಮಾಡಿದ್ದೀನಿ, ಹಾಡನ್ನು ಕೇಳಿ ಮಜಾ ಮಾಡಿ.

ಏ ಹಾಡ್ರಿ ಇದು ನೇಸಾರ ನೋಡು, ಹಾಡು ಬಹಳ ಚೆನ್ನಾಗಿತ್ತು. ನಮ್ಮ ಅಡ್ವೊಕೇಟ್ ಪ್ರಮಿಳ ಹಂಪನ್ ಅವರವರು ರಿಕ್ವೆಸ್ಟ್ ಮಾಡಿರುವ ಹಾಡಾಯ್ತು ಪ್ರಸಾರ. ನಿಮ್ಮೊಂದಿಗೆ ನಾವು ಸ್ಪೆಷಲ್ ಶುಭ ಶುಭ ಶುಕ್ರವಾರದ ಸ್ಪೆಷಲ್ ಅಂತ ಅಕ್ಷರಿ.

0: ನಿಮ್ಮೊಂದಿಗೆ ನಾವು ಅಂತಾಕ್ಷರಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ಸಿನಿಮಾ ಹೆಸರು ಕದಿಂದ ಅಂದ್ರೆ ಇವತ್ತು ಎಲ್ಲರೂ ಕ ಕ ಕ ಮಾಡ್ಬೇಕು ನೀವೆಲ್ಲರೂ ಕದಿಂದ ಆರಂಭವಾಗುವ ಕನ್ನಡ ಸಿನಿಮಾದು ಒಂದು ಗೀತೆ ರಿಕ್ವೆಸ್ಟ್ ಮಾಡಿ ಹೊಸ ಬೆಳಕು ಇಸ್ ನಾಟ್ ಕದಿಂದ ರಾಜಶ್ರೀ ಅವರೇ ಕ ಕ ಕ ಮಾಡಿ ಎಲ್ಲರೂ ಓಕೆನಾ. ನಮ್ಮ ಶೀತಲ್ ಅವರು ಜಯನಗರದಲ್ಲಿ ಬಂದಿಲ್ಲ ಮಳೆ, ಜಯನಗರ ಹೆಸರು ಪ್ರಕಾರ ಜಯ ಆಗಲಿ ಉತ್ತಮ ಮಳೆ ಆಗಲಿ ಅಂತ ಆ ರಾಯರ ಕಡೆ ಬೇಡ್ಕೋತಾ 100% ಮಳೆ ಆಗೇ ಆಗುತ್ತೆ. ಆ ಶೀತಲ್ ಅವರೇ ಒಳ್ಳೆಯದಾದಂಥ ಒಂದು ಗ್ರ್ಯಾಟಿಟ್ಯೂಡ್ ವಾಕ್ ಅಂತ ಹೇಳಿದ್ರಿ. ಈ ಗ್ರ್ಯಾಟಿಟ್ಯೂಡ್ ವಾಕ್ ಬಗ್ಗೆ ನಾನು ಒಂದು ಮೊನ್ನೆ ಓದಿದ್ದೆ. ಅಂದರೆ ಆತ್ಮೀಯ ಸ್ನೇಹಿತರೆ, ನಡೆಯುವಾಗ ಧನ್ಯವಾದ ತಿಳಿಸೋದು, ಎಸ್ ಇದು ಭಾಳ ಉತ್ತಮವಾದ ವಿಷಯ. ಮೊನ್ನೆ ನಾನು ಒಂದು ಸ್ಪೋರ್ಟ್ಸ್ ನ್ಯೂಟ್ರಿಷನ್ ಪುಸ್ತಕ ಓದುವಾಗ ಅದರಲ್ಲಿ ಇತ್ತು, ನಿಮಗೆ ಅದರ ಮೇಲೆ ಒಂದು ಕಾರ್ಯಕ್ರಮ ಮಾಡಿ ನೀವು ಅದನ್ನು ಅನುಭವಿಸಿ. ಅದೇನಿದೆ ಅದು ನಿಮಗೆ ಟೆಕ್ನಿಕ್ಕಾಗಿ ಹೇಳ್ತೇನೆ. ಸ್ಲೋ ವಾಕು ಒಂದು ಒಳ್ಳೆ ಸ್ಟಡಿ ಬಂದಿದೆ ಶ್ರೀಧಲ್ ಅವರೇ. ಸ್ಲೋ ವಾಕಿಂಗು ಆ್ಯಂಡ್ ಅವೇರ್ ವಾಕಿಂಗ್ ಅಂತ ಏನೋ ಎರಡು ಟೆಕ್ನಿಕ್ ನಾನು ನೋಡಿದೆ ಆ ಪುಸ್ತಕದಲ್ಲಿತ್ತು. ಆ್ಯಂಡ್ ಜೋರು ನಾವು ವಾಕ್ ಮಾಡ್ತೀವಿ ಅದು ಉತ್ತಮ, ಇಲ್ಲಂತ ಹೇಳಿದ್ರೆ ಬ್ರಿಸ್ಕ್ ವಾಕ್ ಅದು ಉತ್ತಮ. ಆದರೆ ಸ್ಲೋ ವಾಕಿಂಗು ಲಿಂಫ್ಯಾಟಿಕ್ ಡ್ರೈನೇಜ್ ಏನೇನೋ ಬರೆದಿದ್ರಪ್ಪ, ನಾನಂದೆ ವಾವ್ ಇದು ಚಲೋ ಇದೆ, ಇದ್ರ ಮೇಲೆ ಒಂದು ಕಾರ್ಯಕ್ರಮ ಮಾಡೋಣ ಅಂತ. ಸೊ 100% ಮಾಡುತ್ತೇನೆ. ವಿಜಯಕುಮಾರ್ ಭಸ್ಮಿಯವರು ಕವಿರತ್ನ ಕಾಳಿದಾಸ, ಇದಾದ ತಕ್ಷಣ ಕೋಟಿಗೆ ಹೋಗ್ಬಾ. ಮತ್ತೆ ಯಾರ್ಯಾರು ಏನೇನು ಗೀತೆ ರಿಕ್ವೆಸ್ಟ್ ಮಾಡಿದರೆ ಸುನೀಲ್ ಅವ್ರದ್ದು ಅಲ್ಲಿ ಮಠ ಹೇಳಿದ್ನಲ್ಲ, ಜೋ ಬಡೌಲಿ ಅವರು ಕನಸುಗಾರ ಚಿತ್ರದು ಎಲ್ಲೋ ಅದು ಎಲ್ಲೋ ಅದು ಅಲ್ಲಿಗೆ ಹೋಯ್ತುಕೊಂಡ್ರೆ. ಹಾ ಶುಭ ಅವರೇ, ನಿಮ್ಮ ಆ ಹಾಡು ಕೆಂಚಾಲೋ ಮಂಚಾಲೋ ಈ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ದಿನೇಶ್ ಅವರು ಭಾಗವಹಿಸಿದ್ದಾರೆ. ಕರಿಯ ಚಿತ್ರದು ಹಾಡು. ಶೀತಲ್ ಅವರು ಕಾಗದದ ದೋಣಿಯಲ್ಲಿ, ಈ ಒಂದು ಗೀತೆ ಬೈಕ್ ಮೇಲೆ ಹೋಗುವಾಗ ಈ ಹಾಡನ್ನು ಕೇಳಿದ್ರೆ ಮುಗಿದೋ ಹೋಯಿತು, ಎಲ್ಲರೂ ರಕ್ಷಿಚೆಟ್ಟಿ ಫೀಲಿಂಗ್ನಾಗ ಬರ್ತಾರೆ, ಒಳ್ಳೆ ಗೀತೆ. ಸೊ ಸ್ನೇಹಿತರೆ, ನಿಮ್ಮೊಂದಿಗೆ ನಾವು ಅಂತಾಕ್ಷರಿಯಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು. ಕನ್ನಡ ಚಿತ್ರರಂಗದ ಸಿನಿಮಾ ಹೆಸರಲ್ಲಿ ಕ ದಿಂದ ಆರಂಭವಾಗಬೇಕು. ಸೊ ಎಲ್ಲರೂ ಕ ಕ ಕ ಸಿನಿಮಾವನ್ನು ಹುಡುಕಿ ಆ ಗ್ಯಾಪ್ನಲ್ಲಿ ಉತ್ತಮ ಗೀತೆಗಳನ್ನು ಕೇಳಿ ಮಜಾ ಮಾಡಿದೆ. ಸೊ ನಿಮ್ಮೊಂದಿಗೆ ನಾವು ಶುಭ ಶುಕ್ರವಾರದ ಸ್ಪೆಷಲ್ ಅಂತಾಕ್ಷರಿ ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಜಾಹೀರಾತು.
1: ಈ ಮಳೆಗಾಲದಲ್ಲಿ ನಿಮ್ಮ ಮಕ್ಕಳು ಪದೇ ಪದೇ ಕೆಮ್ಮು, ಶೀತ ಅಥವಾ ಜ್ವರದಿಂದ ಬಳಲುತ್ತಿದ್ದಾರೆಯೇ? KLE ಆಯುರ್ವೇದ ಆಸ್ಪತ್ರೆಯ ವಿಶೇಷ ರೋಗ ನಿರೋಧಕ ಕಾರ್ಯಕ್ರಮವಾದ ಮಾನ್ಸೂನ್ ಕವಚದ ಮೂಲಕ ಅವರನ್ನು ರಕ್ಷಿಸಿ. 1 ರಿಂದ 18 ವರ್ಷದೊಳಗಿನ ಮಕ್ಕಳಿಗಾಗಿ ರೂಪಿಸಲಾದ ಇದು ಅವರ ರೋಗ ನಿರೋಧಕ ಶಕ್ತಿಯನ್ನು ನೈಸರ್ಗಿಕವಾಗಿ ಹೆಚ್ಚಿಸುತ್ತದೆ. ಪ್ರತಿ ಮಗುವಿಗೂ ವೈಯಕ್ತಿಕ ತಪಾಸಣೆ ಮತ್ತು ಅವರ ಪ್ರಕೃತಿಗೆ ಅನುಗುಣವಾಗಿ ಚಿಕಿತ್ಸೆಗಳನ್ನು ನೀಡುತ್ತೇವೆ. ಹವಾಮಾನ ಬದಲಾವಣೆಯ ಸಮಯದಲ್ಲಿ ಮಕ್ಕಳ ಕರುಳು ಮತ್ತು ಉಸಿರಾಟದ ಆರೋಗ್ಯವನ್ನು ಇದು ಪರಿಣಾಮಕಾರಿಯಾಗಿ ಕಾಪಾಡುತ್ತದೆ. ಈ ಕಾರ್ಯಕ್ರಮವು July 1 ರಿಂದ July 31, 2026 ವರೆಗೆ ನಡೆಯಲಿದೆ. ನಿಮ್ಮ ಮಗುವಿನ ಆರೋಗ್ಯದ ರಕ್ಷಣೆಗಾಗಿ ಸಂಪರ್ಕಿಸಿ KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. OPD ನಂಬರ್ 10 ಮತ್ತು 11. ಮೊಬೈಲ್ ಸಂಖ್ಯೆ 7978644281. ಉತ್ತಮ ಆರೋಗ್ಯ ಮತ್ತು ಆಯುರ್ವೇದದ ಆರೈಕೆಯೊಂದಿಗೆ ಈ ಮಾನ್ಸೂನ್ ಅನ್ನು ಸ್ವಾಗತಿಸೋಣ.

ಕನ್ನಡ ಚಿತ್ರರಂಗದ ಇವತ್ತಿನ ಅಂತ್ಯಾಕ್ಷರಿ ವಿಶೇಷತೆ ಕ ಅಥವಾ ಕೆ ದಿಂದ ಆರಂಭವಾಗೋ ಸಿನಿಮಾ. ಆ ಸಿನಿಮಾದ ಒಂದು ಹಾಡು. ಓಕೆನಾ? ಸೊ ಸ್ನೇಹಿತರೆ, ಹಾಡಲ್ಲಿ ಕೆ ಬೇಡ, ಇವತ್ತು ಸಿನಿಮಾನಲ್ಲಿ ಕೆ ಬೇಕು. ಓಕೆ ಓಕೆ ಓಕೆ ಓಕೆ. ಕ ಕ ಕ ಕದಿಂದ ಆರಂಭವಾಗೋ ಕೋಟಿಗೊಬ್ಬ ಚಿತ್ರದ್ದು. ಏನ್ರಿ ಇವತ್ತು ಸಾಹಸ ಸಿನಿಮಾ ಸ್ಪೆಷಲ್ ಆಗಿಬಿಟ್ಟಿದೆ. ಏಕೆಂದರೆ ನೋಡಿ, ಎಷ್ಟು ಜನ ರಿಕ್ವೆಸ್ಟ್ ಮಾಡಿರುವ ಕೆದಿಂದ ಆರಂಭವಾಗೋ ಸಿನಿಮಾಗಳು, ಅದರಲ್ಲಿ ಎಲ್ಲದರಲ್ಲಿಯೂ ಸಾಹಸ ಸಿನಿಮಾ ಇದ್ದಾವೆ. ಫಾರ್ ಎಕ್ಸಾಂಪಲ್, ಈಗ ಕೋಟಿಗೊಬ್ಬ ಆಗಿರಲಿ, ಕರ್ಣ ಆಗಿರಲಿ, ಮತ್ತೊಂದು ಮತ್ತೆ ಯಾರ್ಯಾರು ಇನ್ನೇನು ರಿಕ್ವೆಸ್ಟ್ ಮಾಡಿದಾರೆ ನೋಡೋಣ. ಅಲ್ಲಿಯೂ ಕೆನಲ್ಲಿ ಬಂದಿದೆ ನಮ್ಮ ರವಿಯವರು, ಕರುಣಾಮಯಿ ಅನ್ನೋ ಒಂದು ಚಿತ್ರ, ಅದರಾಗೂ ನಮ್ಮ ಸಾಹಸ ಸಿಂಹ ಅವರೇ ಇದ್ದಾರೆ. ಆಮೇಲೆ ಈಚೆ ಕಂಚನ್ ಕೋಪರಡಿ ಅವರು, ಕರುಳಿನ ಕುಡಿ ಅನ್ನೋ ಒಂದು ಚಿತ್ರ, ಅದು ಕದಿಂದ ಆರಂಭವಾಗುತ್ತೆ, ಅದರಾಗೂ ನಮ್ಮ ಸಾಹಸ ಸಿಂಹ ಇದ್ದಾರೆ. ಸೊ ಸ್ನೇಹಿತರೆ, ಹೆಂಗಿದೆ ಇಲ್ಲ ಮಸ್ತ್ ಕಾರ್ಯಕ್ರಮದಲ್ಲಿ ನಮ್ಮ ಲಕ್ಷ್ಮೀ ಭಂಡಾರಿಯವರು, ಕಿರಣ್ ಭಂಡಾರಿಯವ್ರಿಗೋಸ್ಕರ ಕರ್ನಾಟಕ ಅಲ್ಲದ ಕಿರಾತಕ ಅಲ್ಲರೇ ಕರ್ನಾನು ಹುಡುಕಾಡಿದ್ನಿ, ಕಿರಾತಕ ಚಿತ್ರದ ಗೀತೆಯನ್ನು ನಾನು ಪ್ರಸಾರ ಮಾಡುವೆ ಅವ್ರಿಗೋಸ್ಕರ. ಓಕೆನಾ? ಸೊ ಅಶೋಕ್ ವಂಟಮುರೆ ಅವರು ಕನ್ನಡ ನಾಡಿನ ವೀರರಮಣಿ, ಅದು ನಾಗರಹಾವು ಚಿತ್ರದ್ದು ಆಗುತ್ತೆ. ಇವತ್ತು ಚಿತ್ರದ ಹೆಸರಲ್ಲಿ ಕದಿಂದ ಆರಂಭವಾಗಬೇಕು. ಸೊ ಅದಕ್ಕೆ ತಕ್ಕಂತೆ ಗೀತೆಯಲ್ಲಿ ಭಾಗವಹಿಸಿ. ನಮ್ಮ ರಾಜೇಶ್ ಅವರು ಕಾಮನಬಿಲ್ಲು ಚಿತ್ರದ್ದೇ ಹಾಡು ಪ್ರಸಾರ ಮಾಡಿ, ಅಂದರೆ ಚಂದ್ರಕಾಂತ್ ಬಡ್ಗಾವಿಯವರ ಹಾಡು, ಅದು ನೆಕ್ಸ್ಟ್ ಅಲ್ಲ, ಅದು ನೆಕ್ಸ್ಟ್ ಅಲ್ಲ, ಅದು ನೆಕ್ಸ್ಟ್, ಇಂದು ಆನಂದ ಅನ್ನೋ ಒಂದು ಹಾಡಿದೆ, ಅದು ಅವ್ರಿಗೋಸ್ಕರ ಬರುತ್ತೆ. ಸೊ ಉತ್ತಮ ಗೀತೆಗಳು ಲೈನ್ಡ್ ಅಪ್ ಇವೆ ಆತ್ಮೀಯ ಸ್ನೇಹಿತರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿದ್ದೀರಾ. ಅದು ಸೂಸ್ನ ಮುಂದಿಗೆ ನಾವು ಶುಭ ಶುಕ್ರವಾರದ ಸ್ಪೆಷಲ್ ಅಂತ್ಯಾಕ್ಷರಿ.

0: ಬಜ್ಜು ಕ ಹಂಗೆ ನಾವು ಬಂದು ನೋಡಪ್ಪ, ಜೋರೈತಪ್ಪ ಇವತ್ತ.
1: ಹೆಂಗಿದ್ರಿ ಆರಾಮರಾಜು, ಒಮ್ಮೆ ಸರ್ಪ್ರೈಸ್ ಕೊಟ್ರಲ್ಲ.
0: ಏ ಒಳ್ಳೆ ಮಳೆ ಬಂತ, ಎಲ್ಲರಿಗೂ ಧನ್ಯವಾದ ಹೇಳ್ಬೇಕಲ್ಲ ನಾನು.
1: ಎಲ್ಲರಿಗೂ ಹೇಳ್ರಿ.
0: ಏ ಎಲ್ಲರೂ ಸ್ನೇಹಿತರೆ, ರೈತರು ಪಾಪ ನೋಡ್ರಿ, ಅವ ಸುನೀಲ್ ಅವರು ಕಾಲ್ ಮಾಡಿರಲ್ಲ ನೋಡ, ದಾಮ್ನಿಯಲ್ಲಿಯೂ ಮಸ್ತ್ ಮಳೆ ಆಗೈತಂತ, ಎಲ್ಲ ರೈತರಿಗೆ ಒಳ್ಳೆ ಮಳೆ ಆಗೈತಿ. ಈಗ ಒಂದು ಎರಡು ದಿನ ಏನು ಬಿಸಿಲು ಬಂತು ನೋಡಿ ಮಂಚು, ಇನ್ನೊಂದು ಸ್ವಲ್ಪ ಆಧಾರಾತ ಮತ್ತು ಮಳೆ ಬರಲಿ ಬಿಡಪ್ಪ. ಏನೈತಿ ಎಲ್ಲರಿಗೂ ಒಳ್ಳೇದಾಗಲಿ. ಮತ್ತು ಯಾರೋ ಇವರ ಜಯನಗರ ಅಲ್ಲಿ ಏನೋ ಅಂದಿಲ್ಲ ನಿನ್ನ, ಅಲ್ಲಿಯೂ ಮಳೆ ಬರವಲ್ಲ?
1: ಹಾಂ, ಅಲ್ಲೂ ಮರೆ ಮಳೆ ಬರ್ತಾ ಇಲ್ಲ.
0: ಏ ಬರ್ತದೆ ತಗೋರಿಪ್ಪ, ಎಲ್ಲಕ್ಕೂ ಇದೇನಿಲ್ಲ ನೋಡಿ, ಏನು ಶಾಶ್ವತ ಅಲ್ಲ. ಈಗ ಮಾರ್ಚ್ ಏಪ್ರಿಲ ಮೇನಾಗ ಹೆಂಗೆ ಬುಸ್ ಅಂತ ಬಿಸಿ ಇತ್ತು ನೋಡ್ರಿ ಬಿಸಿಲ, ಹಂಗೆ ಅದೇನು ಶಾಶ್ವತ ಇರುವುದಿಲ್ಲ. ಇದು ಮಾತ್ರ ಖಚಿತ ಆಗೈತೆ ನೋಡಪ್ಪ ಮಂಜು, ಕರೆಕ್ಟ್ ಅಲ್ಲ?
1: ಸತ್ಯ. ಒಂದೆರಡು ವಾರ ಹಿಂದೆ ಆತ್ಮೀಯ ಸ್ನೇಹಿತರೆ, ಕೂತ್ಕೊಂಡು ವಿಚಾರ ಮಾಡ್ತಿದ್ದೆ, ಅಯ್ಯಯ್ಯೋ ರಾಕಸ್ಕೋಪ್ ಡ್ಯಾಮು ಖಾಲಿ ಆಗಕ್ಕೆ ಬಂತು, ಇನ್ನು ಮುಂದೆ ಹೆಂಗು ಅಂತ. ಒಂದೇ ವಾರದಲ್ಲಿ, ಒಂದು ವಾರಲ್ಲ, ಒಂದು ನಾಲ್ಕು ದಿನದಲ್ಲಿ ಎಲ್ಲ ಚೇಂಜ್ ಆಯಿತು. ಆತ್ಮೀಯರೇ, ಇದರಿಂದ ನಮಗೂ ಒಂದು ಉತ್ತಮ ಪಾಠ. ಜೀವನದಲ್ಲಿ ಏನು ಶಾಶ್ವತವಲ್ಲ, ಆ ನಿಮ್ಮ ನಗು ಅದು ಶಾಶ್ವತವಲ್ಲ, ಆ ನಿಮ್ಮ ನೋವು ಅದು ಶಾಶ್ವತವಲ್ಲ, ಆ ನಿಮ್ಮ ಸಮಸ್ಯೆ ಅದು ಶಾಶ್ವತ ಅಲ್ಲ ರೀ, ನಾವು ಶಾಶ್ವತವಲ್ಲ.
0: ಏ ಕರೆಕ್ಟಾಗಿ ಹೇಳಿದ್ ನೋಡ ಹಾಡ.
1: ಆ ಹಾಡನ್ನು ಹಚ್ಚೋಗಿದ್ದ ಮುಂಚೆ ಇದೇ ಗೀತೆ ರೇಣುಕ ಗಾಮ್ಗರ್ ಅವರು ಕೂಡ ರಿಕ್ವೆಸ್ಟ್ ಮಾಡಿದ್ದಾರೆ. ಆ ಗೀತೆ ಡೆಡಿಕೇಟ್ ಮಾಡ್ತಾರೆ ಸಾಹಸ ಸಿಂಹ ವಿಷ್ಣುವರ್ಧನ ದಾದಾ ಅಂತ ಪ್ರೀತಿಯಿಂದ ಕರೀತಾರಲ್ಲ, ನನಗೂ ಕೂಡ ಪ್ರೀತಿಯಿಂದ ಅವರು ಅಣ್ಣ ಅಂತ ಹೇಳ್ತಾರೆ. ಸೊ ಅದಕ್ಕೆ ಈ ಹಾಡು ನನಗೋಸ್ಕರ.
0: ಯಪ್ಪ ಎಷ್ಟು ಪ್ರೀತಿ ಹಿಂಗೆ ನೋಡು ಮಂಜು, ಖುಷಿಯಾಗಿರುವುದಂದ್ರೆ ಇದನ್ನ ನೋಡ, ನಿನಗಿಟ್ಟು ಪ್ರೀತಿ ಮಾಡ್ತಾರಲ್ಲ.
1: ಮಾಡ್ಬೇಕ್ರಿಪ್ಪ, ಪ್ರೀತಿ ಅವರು ಕೊಡ್ತಾರೆ, ಪ್ರೀತಿ ನಾವು ತಗೋತೇವೆ, ನಾವು ಪ್ರೀತಿಯಿಂದ ಮಾತನಾಡ್ತೇವೆ. ಜೀವನದಲ್ಲಿ ಏನಿದೆ ಉತ್ತಮ ಮಾತು, ಮಂಚ ಹೋಗ್ಬೋದು, ಮನುಷ್ಯನ ಮಾತು ಸದಾ ಕಿವಿಯಲ್ಲಿ ಉಳಿಯುತ್ತೆ.
0: ಕರೆಕ್ಟಾಗಿ ಹೇಳಿ ಅಚ್ಚೋ ಹಾಡ.

ಮುಂದಿನ ಹಾಡು ವಿಜಯಲಕ್ಷ್ಮಿ ಅವರದಾಗಿದೆ. ರೆಡಿ, ದಿಸ್ ಇಸ್ ಕರ್ಣ ಚಿತ್ರದ ಗೀತೆ. ಆ ಕರ್ಣನಂತೆ ಆತ್ಮೀಯ ಸ್ನೇಹಿತರೆ, ಕಾರ್ಯಕ್ರಮ ಹೌಸ್ಫುಲ್ ಆಗ್ಲಿಕ್ಕೆ ಇನ್ನು ಎರಡೇ ಎರಡು ಗೀತೆಗಳಿಗೆ, ಎರಡೂ ಇಲ್ರಿ, ಫುಲ್ ಆಗೈತಿ. ಹಾಡುಗಳು ಯಾರ್ದಾರ್ದು ಮತ್ತೆ ಬಂದಿದ್ದೆ ನೋಡೋಣ. ನಾನು ಸುಳ್ಳು ಹೇಳುವುದಿಲ್ಲ, ನಮ್ಮ ಸಾಯಿಮನ್ ಅವರ ನೆನಪು ಮಾಡಿದೆ. ಅಷ್ಟರಾಗ ಅವರು 10 ನಿಮಿಷದಲ್ಲಿ ಕರೆ ಮಾಡಿದರು. ಕಾಡು ಕುದುರೆ ಚಿತ್ರದ ಕಾಡು ಕುದುರೆ ಹಾಡನ್ನು ರಿಕ್ವೆಸ್ಟ್ ಮಾಡಿರುವ ಸಾಯಿಮನ್ ಅವರು, ಗಜಾನನ್ ಕಾಮ್ಕರ್ ಅವರು, ಮದರ್ ಇಂಡಿಯಾ, ಕಲಿಯುಗದ ಭೀಮಾಟ ಆಗಿರೋ ಪ್ರಭಾಕರ್ ಸರ್ ಅಭಿನಯಿಸಿರುವ ಚಿತ್ರದ ಹಾಡನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ಆತ್ಮೀಯರೇ, ಒಳ್ಳೊಳ್ಳೆ ಗೀತೆಗಳು ಲೈನ್ ಅಪ್ ಇವೆ. ಮುಂದಿನ 4 ಹಾಡು ಹೀಗಿವೆ. ಆ ಕರ್ಣನಂತೆ ಅದಾದ ತಕ್ಷಣ ಲಕ್ಷ್ಮಣ್ ಅವರ ಆಡಿಸಿ ನೋಡು, ಅದಾದ ತಕ್ಷಣ ಚಂದ್ರಕಾಂತ್ ಬಡಗಾವಿ ಹಾಗೂ ರಾಜಶ್ರೀ ಅವರ ಕಾಮನ ಬಿಲ್ಲು ಚಿತ್ರದ್ದು ಇಂದು ಆನಂದ. ಅದಾದ ತಕ್ಷಣ ನಮ್ಮ ಇವತ್ತಿನ ಜನ್ಮದಿನ ಸೆಲೆಬ್ರೇಟ್ ಮಾಡ್ಕೋತಿರೋ ಆತ್ಮೀಯರೇ ಕಿರಣ್ ಭಂಡಾರಿ ಅವರು, ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಭಿನಯಿಸಿರುವ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಚಿತ್ರದ ಗೀತೆ. ಸೊ ಹಿಂಗಿದೆ ನಮ್ಮ ಒಂದು 4 ಗೀತೆ. ಅದಾದ ತಕ್ಷಣ ನಮ್ಮ ಶ್ರುತಿಯವರ ಹಾಡು, ಅದಾದ ತಕ್ಷಣ ಸುನೀಲ್ ಅವರು ರಿಕ್ವೆಸ್ಟ್ ಮಾಡಿರುವ ಮೂಜೆ ಕುಚ್ಚು ಕುಚ್ಚು ಫ್ರಾಮ್ ಕುಟುಂಬ, ಶೋಭಾ ಡಬ್ಲಿ ಅವರೇ ಅದಾದ ತಕ್ಷಣ ನಿಮ್ಮ ಹಾಡು, ಅದಾದ ತಕ್ಷಣ ಯೋಗೇಶ್ ಅವರೇ ನಿಮ್ಮ ಹಾಡು ಕೆಂಚಲ್ಲೋ ಮಂಚ. ನನಗೀಗ ಪ್ರಸಾರ ಮಾಡೋ ಮಜಾ ಬಂದದ, ಅದು ಯಾಕಂದ್ರೆ ನನಗೆ ಭಾಳ ಇಷ್ಟ. ತದನಂತರ ನಮ್ಮ ಶೀತಲ್ ಅವರ ಗೀತೆ ಕಾಗದದ ದೋಣಿಯಲ್ಲಿ, ಅದಾದ ತಕ್ಷಣ ಕಿರಾದಕ ಚಿತ್ರದ್ದು ಲಕ್ಷ್ಮೀ ಭಂಡಾರಿ ಅವರು ಕಿರಣ್ ಅವರಿಗೆ ಡೆಡಿಕೇಟ್ ಮಾಡ್ತಾ ಈ ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ಅದಾದ ತಕ್ಷಣ ಸ್ನೇಹಿತರೆ ರವಿ ಅವರು ರಿಕ್ವೆಸ್ಟ್ ಮಾಡಿರುವ ಒಂದು ಹಾಡು, ಅದಾದ ತಕ್ಷಣ ಕಂಚನ್ ಗೋಪರಡಿ ಅವರ ಒಂದು ಹಾಡು, ಅದಾದ ತಕ್ಷಣ ನಮ್ಮ ಇವರದು ಸಾಯಿಮನ್ ಅವರದು, ಅದಾದ ತಕ್ಷಣ ಗಜಾನನ್ ಕಾಮ್ಕರ್ ಅವ್ರದ್ದು. ಸೊ ಹಿಂಗಿದೆ ಗೀತೆಗಳ ಲೈನಪ್ಪ. ಆತ್ಮೀಯರೇ, ಬಂತು ನೋಡ್ರಿ ಇನ್ನೊಂದು 3-4 ಮೆಸೇಜ್ ಬಂದಿದೆ. ಸರ್ ಕರಿಯಾ ನಗರ ಹಾವು, ಸರ್ ಏನದು ಕರಿಯಾ ನಾಗರ ಹಾವು? ಕರಿಯಾ ನಾಗರ ಹಾವು ಅಂದರೆ ನಾಗರ ಹಾವು ನದಿಂದ, ಅದು ಚಿತ್ರ ನದಿಂದ ರೀ. ಕರಿಯಾ ಸಿನಿಮಾ ಇದೆ ಬೇಕಾದ್ರೆ ಅದರಾಗಿಂದ ಹಾಡು. ಅಶೋಕ್ ಕಂಠಮೂರಿ ಅವರೇ, ಕದಿಂದ ಆರಂಭವಾಗಬೇಕು ನೋಡಿ, ಸಿನಿಮಾದ ಹೆಸರು ಕದಿಂದ ಆರಂಭವಾಗಬೇಕು. ಆಲ್ರೆಡಿ 3 ಮೆಸೇಜ್ ಬಂತು. ಸೊ ಸ್ನೇಹಿತರೆ, ಹೌಸ್ಫುಲ್ ಬೋರ್ಡ್ ಈಗ ಹಚ್ಚಿಬಿಡ್ತೇನೆ ನಿಮ್ಮೊಂದಿಗೆ. ನಾವು ಶುಭ ಶುಕ್ರವಾರದ ಸ್ಪೆಷಲ್ ಅಂತಾಕ್ಷರಿ ಆಗಿದೆ ಹೌಸ್ಫುಲ್. ಇನ್ನು ಕರೆ ಮೆಸೇಜ್, ವಾಟ್ಸಪ್ ಮೆಸೇಜ್ ಸ್ವೀಕಾರ ಆಗುವುದಿಲ್ಲ. ಒಳ್ಳೊಳ್ಳೆ ಗೀತೆಗಳು ಇವತ್ತಿನ ಕನ್ನಡ ಚಿತ್ರರಂಗದ ಕದಿಂದ ಆರಂಭವಾಗುವ ಸಿನಿಮಾದಿಂದ ನೀವು ರಿಕ್ವೆಸ್ಟ್ ಮಾಡಿದ್ದೀರಾ. ಒಳ್ಳೊಳ್ಳೆ ಗೀತೆಗಳು ಕಾಯ್ತಾ ಇದೆ. ದಿಸ್ ಇಸ್ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು.

0: ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.5 FM KLE ಕನಸು ಕಾಮನಬೆಲ್ಲು ಚಿತ್ರದ ಗೀತೆ ರೆಡಿ ಆಗಿದೆ. ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ನೀವು ಕೇಳ್ತಾ ಇದ್ದೀರಾ ಅಂತಾಕ್ಷರಿ ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಆರಾಮರಾಜು ಅವರು ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದಾರೆ. ಒಳ್ಳೆ ಮಳೆ ಬಂದಿದೆ, ಸ್ವಲ್ಪ ಎರಡು ದಿನ ಮಳೆ ಶಾಂತ ಆಗಿತ್ತು ಅದಕ್ಕೆ ಬಂದರು.
1: ಏ ಶಾಂತ ಅಂತಲ್ಲ, ಏನೈತಿ ಮಂಜು, ಎರಡೇ ವಾರನ್ಯಾಗ ಎಲ್ಲ ಚೇಂಜ್ ಆತ್ರಿ, ನಮಗೂ ಭಾಳ ತ್ರಾಸಾಗಿತ್ತ. ಎಷ್ಟೋ ರೈತರು ಹೇಳ್ಕೊಂಡಿದ್ದಾರಲ್ಲ ಮಂಜು, ನಿನ್ನ ಕಡೆನೂ ಬಂದ, ಪಾಪ ಅವ್ರು ಸುನೀಲ್ ಅವರು. ಅಂಥ ಸಂದರ್ಭದಲ್ಲಿ ಆತ್ಮೀಯರೇ, ನಿಮಗೊಂದು ಧನ್ಯವಾದ ಹೇಳಬೇಕಲ್ರಿ ನಾನು. ಇಷ್ಟೆಲ್ಲ ಈ ಮಂಜು ಹೇಳ್ತಾನೆ, ಹುಷಾರಿಲ್ದಾಗ ನೀವು ವೈದ್ಯರ ಕಡೆ ಹೋಗ್ತೀರಿ, ಎಲ್ಲ ಔಷಧಿ ತೊಗೋತೀರಿ, ಆರಾಮಾಗ್ತೀರಿ, ಆಮೇಲೆ ಮತ್ತೆ ಅವ್ರಿಗೆ ಹೋಗಿ ಒಂದು ರೌಂಡ್ ಧನ್ಯವಾದ ಹೇಳಬೇಕಲ್ಲ. ಹಂಗೆ ನೀವೆಲ್ಲ ಪ್ರಾರ್ಥನೆ ಮಾಡಿದರೆ, ಯಾರೂ ಏನೂ ಮಳೆಯಾಗ ಬೈಲಿಲ್ಲ, ಜೋರು ಮಳೆ ಬಂದದಂತ ಯಾರೂ ಬೈಲಿಲ್ಲ, ಒಳ್ಳೆ ಮಳೆ ಬಂತ, ಅದಕ್ಕೆ ಧನ್ಯವಾದ ಹೇಳಕ್ಕೆ ಬನ್ನಪ್ಪ ನಾನು.
0: ಚಲೋ ಆಗ್ತವ್ರಿ, ಕಾರ್ಯಕ್ರಮದಲ್ಲಿ ಎಲ್ಲರೂ ಕೇಳಿದ್ರಲ್ಲ, ಆರಾಮರಾಜು ಬಂದು ಧನ್ಯವಾದ ಹೇಳಿದ್ದಾರೆ.
1: ಏ ಅದ ಇನ್ನೊಂದು ಪಾಯಿಂಟ್ ನೀವು ಭಾಳ ಚಂದ ಹೇಳಿದಿ, ಈ ಸ್ಕೂಟ್ರ ಮೋಟರ್ ಬೈಕ್ ಓಡಿಸೋರ ಸರ್ಕಸ್ ಮಾಡಬಾರ್ದಂತ ಹೇಳಿದ್ ನೋಡು ಮಂಚುವ, ಚಂದ ಹಂಗೆ ಹೇಳಿದೆವಪ್ಪ. ನಾವು ಅನುಭವಿಸೇವ್ರಿಪ್ಪ, ನಮ್ಮ ಸ್ಕೂಟ್ರ್ ಮುಂದೆ ಛತ್ರಿ ಒಂದು ಕೈಯಾಗ ಇನ್ನೊಂದು ಕೈಯಾಗ ಗಾಡಿ ಹೊಡ್ಕೋದ ಸರ್ಕಸ್ ಮಾಡ್ತಾನೆ. ಇನ್ನೊಂದು ಐತಿ ಮಂಜು, ಎಲ್ಲರೂ ಈಗ ಯಾರಿದ ಅಶೋಕ್ ವಂಟಮುರಿ ಅವರ ನಾಗರ ಹಾವು ಕರಿ ನಾಗರ ಹಾವು ಅನ್ನಕತ್ತಾರ ನೋಡ್ರಿ, ಗಾಡಿ ಓಡಿಸೋರು ಹಾವಾಗ್ಬಿಟ್ಟಾರ್ರಿ. ಆತ್ಮೀಯ ಸ್ನೇಹಿತರೆ, ಬಸ್ನಾಗಿಂದ ಹಾವಾಗ್ತಾರೆ, ರಿಕ್ಷಾನ್ಯಾಗಿಂದ ಹಾವಾಗ್ತಾರೆ, ಟ್ಯಾಂಪೋನ್ಯಾಗಿಂದ ಹಾವಾಗ್ತಾರೆ, ಬೈಕ್ನ್ಯಾಗಿಂದನೂ ಹಾವಾಗ್ತಾರೆ ಮಂಜು.
0: ಹಾವಾಗ್ತಾರಂದ್ರೆ ಅರ್ಥ ಆಗಿಲ್ಲ.
1: ಏ ಹಾವಾಗ್ತಾನಂದ್ರೆ ಪರ್ ಪುರ್ ಪಚಕ್ ಪಚಕ್ ಅಂತ ಉಗುಳ್ತಾರೋ ಮಾರಾಯ, ಹಿಂದ ಮುಂದ ನೋಡುದ ಇಲ್ಲವೋ ಮಾರಾಯ, ಸಾಕಾಗಿರ್ತದ ಮಂಜು ನಮಗೆ. ಆಮ್ಯಾಗ ಅವ್ರು ಉಗುಳಾದ ತಕ್ಷಣ ನಮಗೆ ಕ್ಷಮೆ ಕೇಳ್ತಾರೆ, ಏನು ಹೇಳುದು ಓಪ್ಪ.
0: ನಿಜ, ಹಾಂ ಹಿಂಗೆ ಹಾವಾಗ್ಯಾರಂದ್ರೆ,
1: ಆ ಮತ್ತೆ ಬಾಯಾಗಿಂದ ಪಿಚೇಕ್ ಪಿಚೇಕ್ ಅಂತ ಪಿಚಕಾರಿ ಬಿಡ್ತಾರೆ, ಹಾವ ಆಗ್ತಾರಲ್ಲ ಅದು, ಹಾವ ಹೆಂಗೆ ವಿಷ ಬಿಡ್ತದ, ಅದು ಏನು ಬಾಯಾಗ ತುಂಬ್ಕೊಂಡಿದ್ದ, ಅದೇನು ಅಮೃತ, ಅದು ವಿಷನಲ್ಲ ಮಂಚು.
0: ಕರೆಕ್ಟ್. ಸೊ ಆತ್ಮೀಯರೇ, ದ್ವಿಚಕ್ರ ವಾಹನ ಚಲಾಯಿಸೋ ನನ್ನ ಸ್ನೇಹಿತರೆ, ಗಾಡಿ ಓಡಿಸುವಾಗ ಹೆಲ್ಮೆಟ್ ಧರಿಸಿ, ಸರ್ಕಸ್ ಮಾಡೋಕ್ಕೆ ಹೋಗ್ಬೇಡ್ರಿ, ಒಂದು ಕೈಯಲ್ಲಿ ಗಾಡಿ ಇನ್ನೊಂದು ಕೈಯಲ್ಲಿ ಛತ್ರಿ, ನಾಗರ ಹಾವು ಆಗಕ್ಕೆ ಹೋಗ್ಬೇಡ್ರಿ, ಬಾಯಾಗಿಂದ ಪಿಚ್ಕಾರಿ ಬಿಡಕ್ಕೆ ಹೋಗ್ಬೇಡ್ರಿ, ಆಜು ಬಾಜು ನೋಡ್ರಿ ದಯವಿಟ್ಟು.
1: ಅಲ್ಲ ಮಂಚು, ನೀ ಈಗ ಡಿವೈಡ್ರ್ ಎಲ್ಲ ನೋಡಿರ್ತೀವಿ ಪಾಪ, ಎಷ್ಟು ಅದ ಪೇಂಟ್ ಮಾಡಿದ್ರೂ, ಕರಿ ಮತ್ತು ಹಳದಿ ಪೇಂಟ್ ಮಾಡಿದ್ರು, ಅಥವಾ ಕರಿ ಮತ್ತು ಬಿಳಿ ಪೇಂಟ್ ಮಾಡಿರೋನು, ಅದ್ರ ಮೇಲೆ ಕೆಂಪು ಪಿಚ್ಕಾರಿ ಬಿದ್ದಿರ್ತದ, ಎಲ್ಲಿ ಹೋಗಿ ಹೇಳೋದು ಹೇಳಪ್ಪ ಮಂಚು. ನಾವ
0: ಇವೆಲ್ಲ ದೃಶ್ಯ ನಾನು ನೋಡ್ತೇನೆ.
1: ಅಲ್ಲ ನಮ್ಮ ಕೇಳುಗರು ನೋಡ್ತಿರ್ತಾರಲ್ಲ, ಎಲ್ಲರೂ ನೋಡ್ತಾರ, ಮಾಡೋರು ನಾವ ಮಂಚು. ಈಗ ಮಳೆ ಸ್ಟಾರ್ಟ್ ಆಗೈತೆ, ಎಲ್ಲರೂ ನೈಸರ್ಗಿಕ ಸ್ಥಳಕ್ಕೆ ಅದು ಏನದ ಟ್ರಿಪ್ ಪಪ್ ಅಂತ ಹೋಗ್ತಾರ ನೋಡಪ್ಪ, ಬೈಕ ಕಾರ ತಗೊಂಡ ಎಲ್ಲ ಜಲಪಾತಗಳನ್ನು ಹಾಳು ಮಾಡಿ ಬಂದ್ಬಿಡ್ತೇವೆ. ಇಷ್ಟರಗಿತ ಮುಂಚೆ ಅದ ಎಲ್ಲ ಚಂದ ಇತ್ತಲ್ಲ ಮಂಜು.
0: ನೋಡಕ್ ಹೋದ್ರ ನೈಸರ್ಗಿಕ ಸ್ಥಳವನ್ನು ಮನುಷ್ಯ ಹಿಡಿದಿಲ್ಲ ಅಂದ್ರೆ ಅದು ಆರಾಮಾಗಿ ಉಳಿದ.
1: ಮತ್ತೆ ನಾವು ಅದು ಅಲ್ಲಿ ಎಲ್ಲ ಹೋಗಿ ಬಿಯರ ಪೇಪರ ಪ್ಲಾಸ್ಟಿಕ್ ಎಲ್ಲ ಒಗೆದು ಬಂದುಬಿಡ್ತೇವೆ ಮಂಜು. ನೀ ಮಳೆ ಮುಗಿದು ಕೂಡಲೇ ಯಾವತ್ತಾದರೂ ಹೋಗ್ಬಾ ಅಂತ ಸ್ಥಳಕ್ಕೆ ನಿನಗ ಗೊತ್ತಾಗ್ತದ.
0: ನಿಜ ಬಿಡ್ರಿ,
1: ಪ್ರಾಬ್ಲಮ್ ನಮ್ದ ಐತೋ ಮಂಜು, ನಾವು ಅರ್ಥ ಮಾಡ್ಕೋಬೇಕು ಅಟ್ಟ.
0: ನೋಡ್ರಿ, ಅರ್ಥ ಮಾಡ್ಕೊಳ್ಳೋರು ಮಾಡ್ಕೋತಾರು, ಮಾಡ್ಕೊಳ್ದೇ ಇರ್ದವರು ಯಾರು ಮಾಡ್ಕೊಂಡಾರ ಅವ್ರ ಕಡೆಯಿಂದ ಮಾಡಿಸ್ಕೋತಾರೆ.
1: ಏನು ಕೇಳಿದ್ಯೋ ಮಾರ, ನನಗ ಅರ್ಥ ಆಗಿಲ್ಲದ.
0: ನನಗೂ ಆಗಿಲ್ಲ, ಏನೋ ಹೇಳಿನಿ, ಹಾಡನ್ನು ಕೇಳಿ ಮಜಾ ಮಾಡಿ.

0: ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನೆ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ಕಡಿಮೆ ಇರಬೇಕು, ತೀವ್ರವಾದ ಶ್ರವಣದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ. KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.
1: आपल्या बाळाला द्या ऐकण्याचा आनंद. जन्मजात बहिरेपणा असलेल्या लहान मुलांसाठी केलीज डॉक्टर प्रभाकर कोरे हॉस्पिटल आणि MRC घेऊन आले आहेत एक सुवर्ण संधी. मोफत क्वाक्लेअर इम्प्लांट शस्त्रक्रिया योजना. उत्तर कर्नाटकातील ही योजना राबवणारे केलीज डॉक्टर प्रभाकर कोरे हॉस्पिटल हे पहिले खासगी हॉस्पिटल आहे. आतापर्यंत 35 अधिक मुलांना या योजनेचा लाभ मिळालाय. याची पात्रता वय वर्ष 3 मुले, गंभीर ते अतिगंभीर श्रवण कमी असणं, हिअरिंग एड वापरूनही फायदा होत नसणं, शस्त्रक्रियेसाठी वैद्यकीय दृष्ट्या योग्य नसणं, अशी मुले याचा फायदा घेऊ शकतात. ही शस्त्रक्रिया केल्यानंतर तुमची ऐकण्याची क्षमता पुन्हा मिळणं, बोलण्याची व भाषेची प्रगती सुधारणं, शिक्षण व सामाजिक विकासात मदत, उज्ज्वल भविष्यासाठी नवी संधी. तेव्हा उशीर करू नका, लवकर उपचार म्हणजे उत्तम परिणाम. आजच भेट द्या केलीज डॉक्टर प्रभाकर कोरे हॉस्पिटल आणि MRC बेळगावी. ENT विभाग OBD नंबर 16 येते. आज ನೋಂದಣಿ ಕರ, ಮೋಫತ್ ತಪಾಸಣೆಗೆ ಸಂಧಿ ಮಿಳುವ.
2: ಜಿತ್ತೂರ ಗೆದ್ದು ಉದ್ದ ಬೀಳುವೆ ತಾಯಿ, ಇಲ್ಲದಿದ್ದರೆ ರಣದಾಗ ಬಿದ್ದು ಹೋಗುವೆ. ಇದು ಕದ್ದ ಮಾತಲ್ಲ ಎಂದು ಶಪಥಗೈದ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ.

0: ಆತ್ಮೀಯ ಸ್ನೇಹಿತರೆ, ಅಂತಾಕ್ಷರಿ ಕಾರ್ಯಕ್ರಮದಲ್ಲಿ ಶ್ರುತಿಯವರು ರಿಕ್ವೆಸ್ಟ್ ಮಾಡಿರುವ ಗೀತೆ ಆಯಿತು ಪ್ರಸಾರ. ನಮ್ಮ ಕಿರಣ್ ಭಂಡಾರಿಯವರ ಜನ್ಮದಿನ ಇತ್ತು ಅಂತ ಪ್ರಸಾರವಾಗಿರುವ ಗೀತೆ, ಅದಕ್ಕಿಂತ ಮುಂಚಿನ ಗೀತೆ ಆಗಿತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರದ್ದು. ಮೂಜೆ ಕುಚ್ಚು ಕುಚ್ಚು ಹೋಗಯ ನಮ್ಮ ಕಾರ್ಯಕ್ರಮದಲ್ಲಿ ದಾಮ್ನೆಯಿಂದ ಸುನೀಲ್ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು ರೆಡಿಯಾಗಿದೆ ಆ್ಯಂಡ್ ಒಳ್ಳೆ ಮಳೆ ಬಂದಿದೆ, ಅದಕ್ಕೆ ಧನ್ಯವಾದ. ಅವರು ಕೂಡ ತಿಳಿಸಿದರು ಆ್ಯಂಡ್ ಆತ್ಮೀಯರೇ, ಕಾರ್ಯಕ್ರಮದಲ್ಲಿ ಆರಾಮರಾಜು ಅವರು ಬಂದು ಧನ್ಯವಾದ ನಿಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದಾರೆ.
1: ನಾ ಧನ್ಯವಾದ ತಿಳಿಸೋದು ದೊಡ್ಡದಲ್ಲ, ಆದ್ರ ಆತ್ಮೀಯ ಸ್ನೇಹಿತರೆ, ಈ ನೀರು ಬಂದದ ಅಂತ ನೀರು ವೇಸ್ಟ್ ಎಲ್ಲ ಮಾಡೋಕೆ ಹೋಗ್ಬೇಡ್ರಿಪ್ಪ.
0: ನೀರು ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ. ಆಮೇಲೆ ನೋಡಿ, ನಮ್ಮ ಶೀತಲ್ ಅವರು ಬ್ಯಾಕ್ ಯಾರ್ಡ್ನಲ್ಲಿ ಮ್ಯಾಜಿಕ್ ಹಾರ್ವೆಸ್ಟ್ ಅಂತ ಒಳ್ಳೆ ಫುಡ್
1: ಏ ಅವರ ಬೆಳ್ಸಾರ, ಅಯ್ಯ ಚಂದ ಐತ್ರಲ್ಲ, ಓ ಜೋರ್ ಐತಪ್ಪ ಮಂಚು.
0: ಆಮೇಲೆ ನೀವು ಹೇಳಿದ್ರಲ್ಲ ಗಾಡಿ ಹೊರಗೆ ಅಂದರೆ ಗಾಡಿ ಓಡಿಸುವಾಗ ಹಾವಾಗಬೇಡ್ರಿ, ಅವ್ರು ಅದನ್ನ ನಮ್ಮ ಭವಿಷ್ಯಾರು ನೋಡ್ರಿ. ಇಲ್ಲಿ ಒಂದ್ಸಲ ಅವರಿಗೆ ಬಸ್ ಮೇಲೆಯಿಂದ ಯಾರೋ ಉಗಿದಿದ್ರು ಅಂತ, ಅವರು ಬೈಕ್ ಓಡಿಸ್ತಾ ಇದ್ರು ಆವಾಗ.
1: ಏನು ಹೇಳೋದ ಶೀತಲ್ ಅವರೇ, ನಾವು ಅನುಭವಿಸೇವ್ರಿಯೇ. ನಾನು ಹೆಂಡತಿ ಗಾಡಿ ಮೇಲೆ ಹೋಗುವಾಗ ಯಾವ ಒಬ್ಬ ಮುಂದ ಹಿಂಗೆ ಪಿಚ್ಕಾರಿ ಬಿಟ್ಟನು, ಆ ಥರದ ಪೂರ್ತಿ ನಮ್ಮ ಮೈ ಮೇಲೆ ಬೀಳ್ದೈತ್ರಿ. ಅವ್ನಿಗೆ ಹೇಳಿದ್ರೆ ಅವಂದ್ರೆ ನಾ ಇಲ್ಲಿ ಉಗುಳಿನ್ಲ ಅಂತ. ನಾನು ಅಂದೆ ರೋಡ್ ಮೇಲೆ ಇದ್ದೀರೋ, ಗಾಡಿ ಮೇಲೆ ಹೋಗತ್ತೇವೆ ನಾವು, ಗಾಳಿಯಿಂದ ನಮ್ಮ ಕಡೆ ಬರುತ್ತಿಲ್ಲ ನಾ ಅಂತ. ಇಷ್ಟು ಹೇಳಿದ್ರು ಅವ್ನು ನಮಗೆ ಭಯ ಆಗತ್ತ್ರಿ. ಏ ಏನ ನಾ ರೋಡ್ ಮೇಲೆ ಉಗುಳತ್ತ, ನಿಮಗೂ ಗೊತ್ತು ನಿಯಮ ಐತ್ರಿ, ಕಾನೂನು ಐತ್ರಿ, ರೋಡ್ ಮೇಲೆಲ್ಲ ಉಗುಳ್ಬಾರ್ದಂತ. ಆದ್ರೂ ನಮ್ಮ ರೋಡ ಡಾಂಬರ್ಗಿಂತ ಜಾಸ್ತಿ ಉಗುಳ ಜೊತೆನ ತುಂಬಾದ್ರಿಪ್ಪ. ಏನು ಒಂದು ಕೆಟ್ಟ ಅಭ್ಯಾಸ ಮಂಚು, ಸಾಕಾಗ್ತದೆ ಇವೆಲ್ಲ ಕೇಳಿದ್ರೆ
0: ನೋಡ್ರಿ. ಅದು ಇಲ್ಲದೆ ಶ್ರವಣ ಬೆಳಗುಳ ಹೋಗಿದ್ರು, ಅಲ್ಲಿಯೂ ಕೂಡ ಭಾಳಷ್ಟು ಜನ ಕಾಚ್ ಆಮೇಲೆ ಇದು ಬಿಯರ್ ಬಾಟಲ್ಗಳು ಒಗೆಯೋದು, ಪ್ಲಾಸ್ಟಿಕ್ ಒಗೆಯೋದು, ಇವರಂತೂ ಇವ್ರದೇ ಆದಂತಹ ಒಂದು ಇದು ತೊಗೋತಾರಂತ್ರಿಪ್ಪ, ತೊಗೊಂಡು ಹೋಗ್ತಿರು.
1: ಇಂಥವ್ರು ಇದಾರಂತ ನಡ್ದದಲ್ಲ ಮಂಚು, ಎಂತೆಂಥ ನ್ಯೂಸ್ಗಳು ನೋಡ್ತೇವೆ ಆತ್ಮೀಯ ಸ್ನೇಹಿತರೆ. ಸ್ವತಃ ಹುಡುಗಿ ಅವಾಗ ಕೊಂದು ಹಾಕ್ಯಾಳಂತ್ರಿಪ್ಪ ಗೌರ್ಮೆಂಟ್ ನೌಕರಿಗೋಸ್ಕರ. ಅದನ್ನೆಲ್ಲ ಕೇಳೋದಾಗೆ ತಿಂತಹ ಒಂದು ಕಾಲದಲ್ಲಿ ಶೀತಲ್ ಅವರೇ, ನೀವು ಒಳ್ಳೆ ಕೆಲಸ ಮಾಡಾಕತ್ತೀರಿ, ಜೋರು ಒಳ್ಳೇದು ಮಾಡಿ ನಿಮಗೆ.
0: ಅದ ಏನ್ರಿ ಅದು ಕತ್ತಿ, ನನಗೂ ಶಾಕ್ ಆಯ್ತ್ರಿ ಆತ್ಮೀಯ ಸ್ನೇಹಿತರೆ. ಅಂತಂಥ ನ್ಯೂಸ್ಗಳು ನಾವು ಎದ್ದು ಕೂಡಲೇ ನೋಡ್ತೀವಿ. ಅದಕ್ಕೆ ಹೇಳಿದ್ದು ನಾನು, ಇದು ಕಲಿಯುಗ. ಈ ಕಲಿಯುಗದಲ್ಲಿ ನಾವು ನಂಬ ದೇವ್ರ ಗುಡಿನ ನಾವು ಮೋಸ ಮಾಡಾಕತ್ತೇವ್ರಿ ಆತ್ಮೀಯ ಸ್ನೇಹಿತರೆ. ನಿಮಗೂ ಗೊತ್ತು ಇನ್ನೆಲ್ಲ ನಡೀತಾ ಇದೆ ಅಂತ, ಅದೆಲ್ಲ ಬಿಚ್ಚಿ ಮಾತಾಡೋಕೆ ಆಗೋದಿಲ್ಲ ನನಗೆ. ಬಟ್ ಈ ಕಲಿಯುಗದಲ್ಲಿ ಒಂದೇ ಒಂದು ಉತ್ತಮವಾದ ವಿಷಯ ದೇವರ ನಾಮ ಜಪ. ಇದು ಭಗವದ್ಗೀತೆಯಲ್ಲಿಯೂ ಕೂಡ ಬರೆದಿದೆ, ನೀವು ಹೋಗಿ ನೋಡ್ಬೋದು. ನೀವು ನಂಬೋ ದೇವ್ರ ನಾಮ ಜಪ ಮಾಡಿ ಆರಾಮಾಗಿರ್ರಿ ಆತ್ಮೀಯ ಸ್ನೇಹಿತರೆ. ಇನ್ನೊಬ್ಬರಲ್ಲಿ ದೇವರನ್ನು ನೋಡ್ಕೋದು ಆರಾಮಾಗಿರ್ರಿ, ಹೋಗಿ ಅವ್ರಿಗೆ ಹೇಳಕ್ಕೆ ಹೋಗ್ಬೇಡ್ರಿ, ಇಲ್ಲ ಅವ್ರು ನಿಮ್ಮನ್ನು ಉಪಯೋಗಿಸ್ತಾರೆ. ಕಾರ್ಯಕ್ರಮದಲ್ಲಿ ಮುಂದಿನ ಹಾಡುಗಳು ಸುನೀಲ್ ಅವ್ರದ್ದು ಈಗ ಪ್ರಸಾರ, ಅದಾದ ತಕ್ಷಣ ಶೋಭಾಡೌಲಿ ಅವರೇ, ಅದಾದ ತಕ್ಷಣ ಯೋಗೇಶ್ ಅವರೇ, ಅದಾದ ತಕ್ಷಣ ಕಂಚನ್ ಕೋಪರಡಿ ಅವರೇ, ಅದಾದ ತಕ್ಷಣ ಲಕ್ಷ್ಮೀ ಭಂಡಾರಿಯವರೇ. ಗೀತೆಗಳು ಹೀಗಿವೆ, ಹಾಡನ್ನು ಕೇಳಿ ಮಜಾ ಮಾಡಿ.

0: ಶೋಭಾ ಡವಲಿ ಅವರ ಗೀತೆ ಆಯ್ತು ಪ್ರಸಾರ. ಈಗ ಯೋಗೇಶ್ ಅವರೇ ನಮ್ಮ ನಿಮ್ಮ ಗೀತೆ, ಸಾರಿ ದಿನೇಶ್ ಅವರೇ ನಮ್ಮ ನಿಮ್ಮ ಗೀತೆ ರೆಡಿಯಾಗಿದೆ. ಕೆಂಚಾಲು ಮಂಚಾಲು ಕರಿಯ ಚಿತ್ರದ ಗೀತೆ. ಕಂಚನ್ ಕೋಪರ್ಡಿ ಅವರು ಏನು ಹೇಳ್ತಾ ಇದ್ದಾರೆ, ರೋಡ್ ಮೇಲೆ ಹೋಗುವಾಗ ಓಕೆ, ಆದರೆ 4 ದಿನದ ಹಿಂದೆ ರುಂಡಾನೆ ಕಟ್ಟಾಗೈತಿ, ಬಸ್ನಿಂದ ಹೊರಗಡೆ ಉಗುಳಾಕೆ ಹೋದಾಗ ಅಂತ. ಬಾಪ್ರಿ, ಈ ಒಂದು ವಿಷಯ ಈಗ ಇವರು ಹೇಳಿದ್ದಾರೆ ಕೇಳೇ ಒಂಥರ ಆಯಿತು. ಸೊ ಹಂಗಿದಾಗ ಏನೇನು ಆಗ್ತದೆ ನೋಡ್ರಿ. ಯಪ್ಪ ಏನು ಕೇಳೋದು, ಜನರಿಗೆ ಅರ್ಥ ಆಗೋದಿಲ್ಲ ಮಂಚು, ಇಂಥ ಎಲ್ಲ ವಿಷಯದಿಂದ ನಾವು ಕಲಿಬೇಕು ಅಂತಿರೋದಿಲ್ಲ. ಈಗ ಸುದ್ದಿಯಲ್ಲಿ ಇಂತಿಂಥ ವಿಷಯಗಳು ಕೇಳ್ತೇವೆ, ಆದ್ರೂ ಮಾಡ್ತಿರ್ತಾರೆ ನೋಡಪ್ಪ. ಈಗ ಮಳೆ ಬಂದದ, ಸ್ವಲ್ಪ ಶಾಂತ ಆಗದ ಅಂತ ಕೂಡಲೇ ಎಲ್ಲರೂ ಸ್ಟಾರ್ಟ್ ಮಾಡ್ತಾರೆ ಇಲ್ಲೇ ಅಲ್ಲಿ ನೈಸರ್ಗಿಕ ಜಾಗಕ್ಕೆ ಹೋಗಿ ಅದೇನೋ ಶೆಲ್ಫಿನೋ ಫೋಟೋನೋ ತೆಗ್ಯಾಕೆ ಹೋಗಿ ಇಲ್ಲೇ ಅಲ್ಲಿ ಬಿದ್ದ ಜೀವ ಕಳ್ಕೊತಾರ. ಮನ್ಯಾಗ ನೋಡ್ರಿ ಹೇಳಾರ್ದು ಹೋಗ್ಬಿಡ್ತಾರ ಮಂಚು. ಪಪ್ಪ ಮಮ್ಮಿಗೆ ಹೆಂಗೆ ಅನಿಸ್ಬೋದು ಅಪ್ಪ?
1: ಅದು ಐತ್ರಿಪ್ಪ, ನಿನ್ನೆ ನಮಗೆ ಪತ್ತ ಕಳಿಸಿದ ಗುರುಗಳಿಗೆ, ಪಾಠ ಕಲಿಸಿದ ಗುರುಗಳಿಗೆ ಭೇಟಿಯಾದ್ವಿ ಅಂತ ರಾಜಶ್ರೀಯವರು ಫೋಟೋನ ಕಳಿಸಿದ್ದಾರೆ. ಆ ಗುರುಗಳ ದರ್ಶನ ನಾನು ಪಡೆದೆ, ಆ್ಯಂಡ್ ಎಲ್ಲರ ಮುಖದ ಮೇಲೆ ಒಂದು ಖುಷಿ ಇದೆ ನೋಡಿ ಎಷ್ಟು ಚೆನ್ನಾಗಿ. ಸೊ ಗುರುಗಳ ಒಂದು ಆಶೀರ್ವಾದ ಇವ್ರ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಈ ಗೀತೆ ದಿನೇಶ್ ಅವ್ರದ್ದು, ಅದಾದ ತಕ್ಷಣ ಕಾಗದದ ದುನಿಯಲ್ಲಿ ಬಾಯಿ ನಮ್ಮ ಕಂಚನ್ ಕೋಪರ್ಡೆ, ಅದಾದ ತಕ್ಷಣ ಲಕ್ಷ್ಮೀ ಭಂಡಾರಿಯವರ ಗೀತೆ, ಅದಾದ ತಕ್ಷಣ ರವಿಯವರೇ ನಿಮ್ಮ ಗೀತೆ ಬರ್ತಾ ಇದೆ. ಸೊ ಸ್ನೇಹಿತರೆ ಉತ್ತಮ ಗೀತೆಗಳು. ಸರಿ, ಈಗ ಇದಾದ ತಕ್ಷಣ ನಮ್ಮ ಶೀತಲವರ ಗೀತೆ, ಆ್ಯಂಡ್ ರವಿಯವರ ಗೀತೆ ಆದ ತಕ್ಷಣ ಇವರ ಗೀತೆ ಕಂಚನ್ ಕೋಪರಡಿಯವ್ರದ್ದು, ಅದಾದ ತಕ್ಷಣ ಸೈಮನ್ ಅವರೇ, ಅದಾದ ತಕ್ಷಣ ಗಜಾನನ್ ಖಾಮ್ಕರ್ ಅವರೇ. ನಿಮ್ಮೊಂದಿಗೆ ನಾವು ಅಂತಾಕ್ಷರಿಗೆಯನ್ನು ಪ್ರೀತಿಯಿಂದ ಕೇಳ್ತಾ ಇದ್ದೀರಾ. ಹಾಡನ್ನು ಕೇಳಿ ಮಜಾ ಮಾಡಿ.

0: ನಿಮ್ಮೊಂದಿಗೆ ನಾವು ಅಂತಾಕ್ಷರಿ ಕಾರ್ಯಕ್ರಮದಲ್ಲಿ ಕಿರಾತಕ ಚಿತ್ರದ ಗೀತೆಯೊಂದಿಗೆ ಲಕ್ಷ್ಮೀ ಭಂಡಾರಿಯವರು ಕಿರಣ್ ಭಂಡಾರಿಯವರ ಜನ್ಮದಿನ ಇದೆ ಅಂತ ಈ ಒಂದು ಗೀತೆ ರಿಕ್ವೆಸ್ಟ್ ಮಾಡಿದರೆ ಬನ್ನಿ ಕೇಳೋಣ. ನೀವು ಕೇಳ್ತಾ ಇದ್ದಾವ್ಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ, ಮುಂಜಾನೆ ಬಿಸಿಲಿತ್ತು, ಈಗ ನೋಡಿ ವಾತಾವರಣ ಬದಲಾವಣೆ ಆಗಿದೆ. ಏ ಹಂಗೆ ಇರ್ಬೇಕು ನೋಡಪ್ಪ, ಫುಲ್ ಮಳೆ ಬಂದು ಒಂದು ಸ್ವಲ್ಪ ಬಿಸಿಲು ಬಂದ್ರೆ ಒಂದು ಸ್ವಲ್ಪ ಆರಾಮ ಅನ್ಸ್ತದ. ಮಂಚು ಮಸ್ತಾಗಿ ತಪ್ಪ ವಾತಾವರಣ ನಡಿ, ಏನಾರು ಒಂದು ಕಪ್ಪ ಚಹಾ ಕಾಫಿ ಕುಡಿಯೋಣ ಬಾ. ಚಹಾ ಕಾಫಿಗಿಂತ ಸ್ನೇಹಿತರೆ ವಾತಾವರಣ ಹಿಂಗಾದಾಗ ನನಗಂತರೂ ಒಂದು ಮಸ್ತ್ ಮಂಚಾವ್ ಸೂಪ್ ಕುಡಿಯೋ ಆಸೆ ಬರುತ್ತೆ. ಯಾ ಏನದ ಮಂಚಾವ್ ಸೂಪ್ ಅಂತಿರ್ತದ್ರಿ ಚೈನೀಸ್?
1: ಆ ಚೈನೀಸ ಅದ ಇದು ನಾವು ಸಾರು ಕುಡಿದು ಬಿಡ್ಲ, ಅದ ಸೂಪ್ಲ ನಿನಗ.
0: ಓ ಸಾರು ಬೇರೆ, ಮಂಚಾವ್ ಸೂಪ್ ಬೇರೆ. ಸ್ನೇಹಿತರೆ ಎಂಥ ವಾತಾವರಣದಲ್ಲಿ ಒಂದು ಒಳ್ಳೆ ಮಂಚಾವ್ ಸೂಪು ಮಸ್ತ್ ಬೈಕಿ ಕುಡಿಯೋಣ ಅಂತ ಆಸೆ ಬಂದಿದೆ. ನೋಡೋಣ, ಈಗ ಹೋಗೋಣ, ಹಾಡನ್ನ ಕೇಳಿ ಮಜಾ ಮಾಡಿ.

ಕರುಣಾಮಯಿ ಅನ್ನೋ ಚಿತ್ರದ ಗೀತೆ ಭಾಗವಹಿಸಿದ್ದಾರೆ. ಬಹಳ ದಿನದ ನಂತರ ಅಂತ್ಯಾಕ್ಷರಿ ತಗೊಂಡು ಬಂದಿದ್ದಕ್ಕೆ ಧನ್ಯವಾದ ಅಂತ ಹೇಳಿದ್ದಾರೆ. ನಿಮ್ಮ ಈ ತಾಳ್ಮೆಗೆ ಧನ್ಯವಾದ ಆತ್ಮೀಯ ಸ್ನೇಹಿತರೆ. ಬಹಳಷ್ಟು ಸಂದರ್ಭಗಳಲ್ಲಿ ಕೆಲಸದಲ್ಲಿ ವ್ಯಸ್ತ ಇರುತ್ತೆ, ನಿಮಗೂ ಅರ್ಥ ಆಗಿರಬೇಕು ಈಗ. ಆ್ಯಂಡ್ ಅದಕ್ಕೆ ಧನ್ಯವಾದ. ಆ್ಯಪ್ನಲ್ಲಿ ಸಮಸ್ಯೆ ಆದ್ರೂ ನೀವು ತಾಳ್ಮೆ ತೋರಿಸ್ತೀರಾ, ಕಾರ್ಯಕ್ರಮ ಲೇಟ್ ಆದ್ರೂ ತಾಳ್ಮೆ ತೋರಿಸ್ತೀರಾ. ಈ ತಾಳ್ಮೆಗೆ, ನಿಮ್ಮ ಬಹುಮೂಲ್ಯ ಸಮಯಕ್ಕೆ ಮತ್ತೆ ಮತ್ತೆ ಮತ್ತೆ ಮತ್ತೆ ಧನ್ಯವಾದ. ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಕರುಣಾಮಯಿ ಅನ್ನೋ ಚಿತ್ರದ ಗೀತೆಯೊಂದಿಗೆ SPB ಅವರ ಧ್ವನಿಯಲ್ಲಿ ಈ ಹಾಡು ರವಿ ಅವ್ರದ್ದು ಆಗಿದೆ. ರೆಡಿ ಹೆದಾದ ತಕ್ಷಣ ಕಂಚನ್ ಕೋಪರಡೆ ಅವರೇ ನಿಮ್ಮ ಗೀತೆ, ಅದಾದ ತಕ್ಷಣ ಕಾದು ಕುದುರೆ ಹಾಡು ಸೈಮನ್ ಅವರದು. ಸೊ ಸ್ನೇಹಿತರೆ, ಉತ್ತಮ ಗೀತೆ ಅದಾದ ತಕ್ಷಣ ಮದರ್ ಇಂಡಿಯಾ ಅನ್ನೋ ಗೀತೆ. ಸೊ ಸ್ನೇಹಿತರೆ, ನಾಲ್ಕು ಗೀತೆಗಳಿದಾವ, ಹಾಡನ್ನು ಕೇಳಿ ಮಜಾ ಮಾಡಿ. ಕೇಳ್ತಾ ಇದ್ದೀರಾ ವೇಣು ಧ್ವನಿ 9.4 FM KLE.

ಬಹು ದಿನಗಳ ನಂತರ ನಮ್ಮ ಪ್ರೀತಿಯ ಸಾಯಿಮನ್ ಅವರು ಭಾಗವಹಿಸಿದ್ದಾರೆ ಕಾಡು ಕುದುರೆ ಚಿತ್ರದ ಗೀತೆಯೊಂದಿಗೆ. ಇದಾದ ತಕ್ಷಣ ಕೊನೆ ಗೀತೆಯಾಗಿರುತ್ತೆ ನಮ್ಮ ಗಜಾನನ್ ಕಾಮ್ಕರ್ ಅವರದು. ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ತಮ್ಮ ಬಹುಮೂಲ್ಯ ಸಮಯ ನನಗೆ ಕೊಟ್ಟಿದ್ದಕ್ಕೆ ಧನ್ಯವಾದ. ಹೀಗೆ ಕೇಳ್ತಾ ಇರಿವೇನು ಧ್ವನಿ ಪಾಂಚರ್ ಎಫ್ಎಂ ಕೆಎಲ್ ಈ ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ. ಆತ್ಮೀಯ ಸ್ನೇಹಿತರೆ, ಹೋಗ್ತಾ ಹೋಗ್ತಾ ಹೇಳುವುದು ಇಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ರೆ ಜೀವನದಲ್ಲಿ ಇಲ್ಲಬೋಲ್ಲಬೋಬದೇ. ಪೈಲಾ ಏನಾರ ಆಯಿ ಬಾಬಾ, ನಂತರ ಗಾಯ ಬಜಿನ ಅಕ್ಕಿ ಗಾವ್ತಾರೆ ಬಾಬಾ, ಜೋ ಬಿ ಇದೀಗ ಮಾ ಬಾಪ್ ಕೋತ್ರ ಜಂದಗಿ ಮೇ ವೋಕಲ್ಲಾಸ್. ಗುರು ಹಿರಿಯರು ಹೇಳಿರುವ ಮಾತು ಇದು, ನಾಲ್ಕೇ ದಿನದ ಜೀವನ. ಮಂಜುನಾಥ್ ಪೈ ಏನು ಹೇಳ್ತಾನಪ್ಪ, ಈ ನಾಲ್ಕು ದಿನದ ಜೀವನದಲ್ಲಿ ನಾಲ್ಕು ಕಾಸು ಸಂಪಾದಿಸಿ, ನಾಲ್ಕು ಜನರನ್ನ ಸಹಾಯ ಮಾಡಿ, ನಾಲ್ಕು ಜನರನ್ನ ಪ್ರೀತಿಸಿ ನಗಿಸಿ ಮನರಂಜಿಸಿ ಕೊನೆ ಎಲ್ಲಿ ನಾಲ್ಕು ಭುಜದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರುತ್ತೆ, ಇಷ್ಟೇ ಇರುವುದು ಜೀವನ. ಮತ್ತಿನ ಯಾಕೆ ಮಾಡುವಿರಿ ಕೋಪ ತಾಪ ದ್ವೇಷ? ಖುಷಿಯಿಂದ ಇರ್ರಿ, ಖುಷಿಯಿಂದ ಇರಲಿಕ್ಕೆ ವೇಣು ಧ್ವನಿಯನ್ನ ಸದಾ ಕೇಳಿ. ಸ್ನೇಹಿತರ ಜೀವನದಲ್ಲಿ ಸಿಗುವ ಎರಡು ಅದ್ಭುತ ಬಹುಮಾನ, ಮೊದಲಲ್ಲೇ ಬಹುಮಾನ ಅರ್ಥ ಮಾಡಿಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ. ಇದು ಬರೀ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ, ಈಗಿನ ಕ್ಷಣ ನಿಮ್ಮ ಕಡೆ ಏನೇನಿದೆ? ತುತ್ತನ್ನು ತಿನ್ನೋಕೆ, ಬೊಗಸ್ ನೀರು ಕುಡಿಯೋಕೆ, ತುಂಡ ಬಟ್ಟೆ ಸಾಕು, ಮಾನ ಮುಚ್ಚೋಕೆ, ಅಂಗೈಯಾಗಲ ಜಾಗ ಸಾಕು, ಹಾಯಾಗಿರೋಕೆ, ಇವೆಲ್ಲ ಇದಾವಲ್ರಿ ಈಗಿನ ಕ್ಷಣ ನಿಮ್ಮ ಕಡೆ. ಇವು ಕೆಲವರಿಗೆ ಕನಸು, ಅದಕ್ಕೆ ಹೇಳೋದು ಈಗಿನ ಕ್ಷಣ ನಿಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ನೀವು ಬದುಕೋ ಬದುಕು, ಎಷ್ಟೋ ಜನರಿಗೆ ಕನಸು. ಮಾಡಿರಪ್ಪೋ ಮಾಡಿ, ಕೆಲಸ ಮಾಡಿರೋ ಕೆಲಸ ಹೆಸರು ಮಾಡಬೇಕು, ಅಥವಾ ನಿಮ್ಮ ಹೆಸರು ತಗೊಂಡ್ರೆ ಕೆಲಸ ಆಗಬೇಕು ಅಂತ ಕೆಲಸ ಮಾಡಿ. ಒಳ್ಳೆ ಕೆಲಸ ಈಗ ಮಾಡ್ರಿ, ಇವತ್ತ ಮಾಡ್ರಿ, ಸದ್ಯಕ್ಕೆ ಮಾಡ್ರಿ, ಕೆಟ್ಟ ಕೆಲಸ ಮಾತ್ರ ನಾಳೆ ನಾಳೆ ನಾಳೆ ಅಂತ ತಳ್ತಾ ಹೋಗಿ. ಒಳ್ಳೆ ವ್ಯಕ್ತಿಗಳಾಗಿ ಆತ್ಮೀಯರೇ, ಆದರೆ ಇನ್ನೊಬ್ರ ಪ್ರತಿ ಇನ್ನೊಬ್ರ ಕಡೆ ಹೋಗಿ ಪ್ರೀತಿಯಿಂದ ಮಾತಾಡವ, ಮನೆಗೆ ಬಂದು ಸ್ವಂತ ತಂದೆ ತಾಯಿ ಮೇಲೆ ಒದ್ರಾಡವ ಅಂಥ ವ್ಯಕ್ತಿ ಮಾತ್ರ ಆಗಲಿಕ್ಕೆ ಹೋಗಬೇಡಿ. ನೆನಪಿರಲಿ, ಮಾತಾಡ ಅವ್ರು ಮಾತಾಡಿ ಮರ್ತಿರ್ತಾರು, ಕೇಳ ಅವ್ನು ನೆನಪಿಟ್ಕೊಂಡು ಕೊರಗ್ತಿರ್ತಾನು. ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ ನಮಸ್ಕಾರ.

ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ವರ್ಷಕ್ಕಿಂತ ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಹಿಂದೆ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಮಿಶ್ರ ಮಾಧುರ್ಯ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ರಜತ್ ಕೆ ಇವರಿಂದ ಸಂಗೀತ ಕಾರ್ಯಕ್ರಮ.
1: ವ್ಯಕ್ತಪಡಿಸಲಿರುವ ರಾಗ ಮಧುಕಂಸ್.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು ಬೆಳಕಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ಇದೀಗ ಪ್ರಸಾರವಾಗಲಿದೆ ಸ್ಥಳೀಯ ಕಲಾವಿದರಿಗಾಗಿರುವ ಕಾರ್ಯಕ್ರಮ ಗೀತ ಸಂಗಮ. ಕಾರ್ಯಕ್ರಮದಲ್ಲಿ ಸಂಕೇಶ್ವರದ ಸ್ವರ ಸಾಧನ ಸಂಗೀತ ವಿದ್ಯಾಲಯದ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸಲಿದ್ದಾರೆ.

0: ಧ್ವನಿ 90.4 ಎಫ್ಎಂ ನ ಎಲ್ಲ ಕೇಳುಗರಿಗೂ ಜಯಮಾಲಾಳ ನಮಸ್ಕಾರ. ರೇಡಿಯೋ ಯಾವತ್ತಿಗೂ ಅವಶ್ಯಕತೆ ಇದೆ, ಅಂದ್ರೆ ಇವತ್ತಿಗೆ ನಾಳೆಗೆ ಅನ್ನುವಂತ ಮಾತಲ್ಲ. ಅದು ಮೊದಲೆಲ್ಲ ಹುಟ್ಟಿದ್ದೇ ರೇಡಿಯೋ ಮುಖಾಂತರ. ನಾವೆಲ್ಲರೂ ಕೂಡ ಎಲ್ಲಾ ಸಂದೇಶವನ್ನ ಕೇಳ್ತಾ ಇದ್ವಿ. ಈಗ ರೇಡಿಯೋನಲ್ಲಿ ಬರುವಂತಹ ಸುದ್ದಿಗಳಿದೆಲ್ಲ, ಇದು ಜಿನ್ಯೂನ್ ಆದಂತಹ ಸುದ್ದಿಗಳು ಬರುತ್ತೆ. ಅದರಲ್ಲೂ ಕೂಡ ವೇಣು ಧ್ವನಿಯ ಮುಖಾಂತರ ದನಿ ಇಲ್ಲದೆ ಇರ್ತಕ್ಕಂಥವರಿಗೆ, ಅಂದ್ರೆ ಎಲ್ಲೂ ಕೂಡ ಎಲೆ ಮರೆಯ ಕಾಯಿಯ ಹಾಗೆ ಎಲ್ಲೋ ಅಡಿಗೆ ಕೂತಂತಹ ನಿಜವಾದ ಪ್ರತಿಭಾವಂತರನ್ನ ಒಂದು ವೇದಿಕೆಯನ್ನ ಸೃಷ್ಟಿಸಿ ಅವರಿಗೆ ಅವರ ಪ್ರತಿಭೆಯನ್ನ ತೋರಿಸಿಕೊಡುವಂತಹ ಮತ್ತು ಅವರ ಹೆಸರನ್ನ ಉಳಿಸುವಂತಹ ಮತ್ತು ಸಮಾಜಕ್ಕೆ ಅವರನ್ನ ಪರಿಚಯಿಸುವಂತಹ ಒಂದು ಒಳ್ಳೆ ಕಾರ್ಯಕ್ರಮವನ್ನ ಮಾಡಿಕೊಡ್ತಾ ಇದ್ದೀರಾ. ಇದು ಒಂದು ಮಾಹಿತಿ ಜೊತೆಯಲ್ಲಿ ಮನರಂಜನೆ ಅನ್ಬೋದು, ಅಥವಾ ಮನರಂಜನೆ ಕಡಿಮೆ ಇದ್ರೂ ಕೂಡ ಹೆಚ್ಚಿನ ಮಾಹಿತಿಯನ್ನ ತಲುಪಿಸುವಂತಹ ಕೆಲಸವನ್ನ ಮಾಡ್ತಿದ್ದೀರಾ. ಇದು ಸಮಾಜ ಮುಖಿಯಾದಂತಹ ಕೆಲಸ, ತುಂಬಾ ಖುಷಿಯಾಗ್ತಿದೆ. ಕೇಳುಗರೆಲ್ಲರಿಗೂ ಕೂಡ ನನ್ನ ಹೃದಯ ತುಂಬಿದ ನಮಸ್ಕಾರ.
1: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-248-6286.

ಬೆಳಗಾವಿನ ಫಸ್ಟ್ ಕಮ್ಯುನಿಟಿ ಸ್ಟೇಷನ್ ಆದ ವೇಣುಧ್ವನಿ 90.4 FM ಗೆ ಶುಭವಾಗ್ಲಿ. ನಾನು ರಮೇಶ್ ಅರವಿಂದ್ ಮಾತಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ಕೇಳುಗರಿಗೂ ನನ್ನ ನಮಸ್ಕಾರಗಳು.

0: ಎಲ್ಲರಿಗೂ ಕೇಳಿದ್ರಿ, ಸ್ಥಳೀಯ ಕಲಾವಿದರಿಗಾಗಿರುವ ಕಾರ್ಯಕ್ರಮ ಗೀತಾ ಸಂಗಮ. ಕಾರ್ಯಕ್ರಮದಲ್ಲಿ ಸಂಕೇಶ್ವರದ ಸ್ವರ ಸಾಧನ ಸಂಗೀತ ವಿದ್ಯಾಲಯದ ವಿದ್ಯಾರ್ಥಿಗಳಾದ ಲೀನಾ, ಜಯಶ್ರೀ, ಸುಧಾ, ಶ್ರೀದೇವಿ, ವಿದ್ಯಾಶ್ರೀ, ಜಯಶ್ರೀ, ಪ್ರೀತಿ, ರಾಜಶ್ರೀ ಹಾಗೂ ಹಾರ್ಮೋನಿಯಂ ಸಾಥ್ ನೀಡಿದವರು ಮಹಾದೇವ್ ಸುಧಾಚಾರಿ, ತಬ್ಲಾ ಸಾಥ್ ನೀಡಿದವರು ರಾಹುಲ್ ಮಂಡೋಳ್ಕರ್ ಅವರು. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರವಿದು. ನಮಸ್ಕಾರ.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
2: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ನೀವು ಕೇಳ್ತಾ ಇದ್ರಾ ವೇಣು ಧ್ವನಿ 90.4 FM KLE ಕನಸು. ಈಗ ಪ್ರಸಾರವಾಗಲಿದೆ KLE ಚಿತ್ರಮಾಲಾ ಕಾರ್ಯಕ್ರಮ. ಮಧುರವಾದ ಗೀತೆಗಳ ಕಾರ್ಯಕ್ರಮದೊಂದಿಗೆ ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮೊದಲನೇ ಗೀತೆ ಸುಮ್ಮನೆ ಹೇಗೆ ನಿನ್ನನೆ. ಚಿತ್ರ ಅಮರ್, ಗಾಯಕರು ಸೋನು ನಿಗಮ್, ಸಂಗೀತ ನಿರ್ದೇಶಕರು ಅರ್ಜುನ್ ಜನ್ಯ. ಹಾಡನ್ನ ಕೇಳಿ ಆನಂದಿಸಿ.

ಕಾರ್ಯಕ್ರಮದ ಮುಂದಿನ ಗೀತೆ ನೋಡಿ ಬಳಂದಾವ. ಗಾಯಕರು ಅರ್ಮಾನ್ ಮಲ್ಲಿಕ್ ಮತ್ತು ಶ್ರೇಯಾ ಘೋಷಾಲ್. ಸಾಹಿತ್ಯ ಪ್ರೇಮ್. ಸಂಗೀತ ನಿರ್ದೇಶಕರು ಅರ್ಜುನ್ ಜನ್ಯ. ಚಿತ್ರ ದ ವಿಲನ್. ಹಾಡನ್ನ ಕೇಳಿ ಆನಂದಿಸಿ.

ಮಧುರವಾದ ಗೀತೆಗಳ ಕಾರ್ಯಕ್ರಮ ಕೆ ಎಲ್ ಇ ಚಿತ್ರಮಾಲಾ ಕಾರ್ಯಕ್ರಮ. ಮುಂದಿನ ಗೀತೆ ಫೀಲ್ ದ ಪಾವರ್. ಸಂಗೀತ ನಿರ್ದೇಶಕರು ಸಂತೋಷ್ ಆನಂದರಾಮ್, ಗಾಯಕರು ಶಶಾಂಕ್ ಶೇಷಗಿರಿ, ಸಾಹಿತ್ಯ ಸಂತೋಷ್ ಆನಂದರಾಮ್. ಹಾಡನ್ನ ಕೇಳಿ ಆನಂದಿಸಿ.

ಕೆಎಲ್ಇ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ ಚಿತ್ರ ಕೋಟಿಗೊಪ್ಪ, ಗೀತೆ ಪಟಾಕಿ ಪೋರಿಯೋ, ಸಾಹಿತ್ಯ ಅನೂಪ್ ಭಂಡಾರಿ, ಗಾಯಕರು ವಿಜಯ್ ಪ್ರಕಾಶ್ ಮತ್ತು ಅನುರಾಧ ಭಟ್, ಸಂಗೀತ ನಿರ್ದೇಶಕರು ಅರ್ಜುನ್ ಚನ್ಯ. ಹಾಡನ್ನ ಕೇಳಿ ಆನಂದಿಸಿ.

ಮಧುರವಾದ ಗೀತೆಗಳ ಕಾರ್ಯಕ್ರಮ ಕೆ ಎಲ್ ಇ ಚಿತ್ರಮಾಲಾ ಕಾರ್ಯಕ್ರಮದ ಕೊನೆ ಗೀತೆ ಚಿತ್ರ ರೈಡರ್, ಗೀತೆ ಡವಾ ಡವಾ, ಗಾಯಕರು ಅರ್ಮಾನ್ ಮಲಿಕ್, ಸಾಹಿತ್ಯ ಚೇತನ್ ಕುಮಾರ್, ಸಂಗೀತ ನಿರ್ದೇಶಕರು ಅರ್ಜುನ್ ಜನ್ಯ. ಹಾಡನ್ನ ಕೇಳಿ ಆನಂದಿಸಿ.

ಇದುವರೆಗೂ ಕೇಳಿದ್ರಿ KLE ಚಿತ್ರಮಾಲಾ ಕಾರ್ಯಕ್ರಮ. ಮಧುರವಾದ ಗೀತೆಗಳ ಕಾರ್ಯಕ್ರಮದೊಂದಿಗೆ ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KLE ಕನಸು. ನಮಸ್ಕಾರ.

0: हा होता आजचा स्वरशंकार, ज्यामध्ये आपण ऋषिकेश हेरलेकर यांच्या आवाजातील गाणी ऐकली. आजचा कार्यक्रम तुम्हाला कसा वाटला त्याच्या प्रतिक्रिया कळवायला विसरू नका. त्यासाठी नंबर आहे 9019904904. मनीषा एका नवीन कार्यक्रमासोबत उद्या पुन्हा येईलच, पण तोपर्यंत तुम्ही एकत्र वेणुधुनी 90.4 KLE कनसू. नमस्कार.
1: KLE ವಿಶ್ವನಾಥ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಉಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247032, ಮೊಬೈಲ್ ಸಂಖ್ಯೆ 9448998.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: KLE ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿಫಾರ್ಮ್, ಫಾರ್ಮ್ ಡಿ, ಎಂಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831247139, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.klefarm.edu.
3: KLE Technological University Belagavi, admissions open for 2026-27, Dr. MS Sheshgiri Campus Belagavi, KCET code E036. More than 500 placement offers were received in 2025-26. Students secured a highest annual package of up to 16 lakh per annum. The university has 150+ experienced faculty members and 50+ doctoral degree holders. Well-equipped learning factory, tinkering lab and Wi-Fi enabled hostel facilities are available. UG courses, biomedical engineering, chemical engineering, civil engineering, engineering, computer science and engineering, AI, electronics and communication engineering, electrical and electronics engineering, mechanical engineering, BCA, PG courses, MCA, MBA and M.Tech in structural engineering, civil. 60+ companies including Infosys, Juniper Networks, HPE, Federal Bank and Bosch visit the campus for recruitment. For more information, call 0831-244-0322 or visit www.kletech.ac.in.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital.
1: KLE Technological University, Belagavi. 2026-27 ra praveshagalu prarambha. Dr. M.S. Sheshagiri Campus, Belagavi. KCET code E036. Comet K code E065. 2025-26 ralli 500 ku hechu nemakati offerಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150 ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50 ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬೋಶ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0831244-0322 ಅಥವಾ www.kletech.ac.in ಗೆ ಭೇಟಿ ನೀಡಿ. ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: ಕೇಲಿ ಫಾರ್ಮಸಿ ಕಾಲೇಜ್ ಬೆಳಗಾವ್ ಶೈಕ್ಷಣಿಕ ವರ್ಷ 2026 ಸಾಠಿ ಪ್ರವೇಶ ಪ್ರಕ್ರಿಯೆ ಸುರು ಝಾಲಿಯೆ. ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವ್ ಇಥೆ ಅತ್ಯಾಧುನಿಕ ಸುವಿಧಾನಿ ಸುಸಜ್ಜ ನವ್ಯಾ ಕ್ಯಾಂಪಸ್ ಮಧ್ಯೆ ಮಹಾವಿದ್ಯಾಲಯ ಸ್ಥಳಾಂತರಿತ ಝಾಲೆ ಆಹೆ. ಉಪಲಬ್ಧ ಅಭ್ಯಾಸಕ್ರಮ ಅಸಾ ಆಹೆ ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್, PhD. ಫಾರ್ಮಸಿ ಕ್ಷೇತ್ರದ ಉಚ್ಚ ಶಿಕ್ಷಣ ಘೇಣ್ಯಾಸಾಠಿ ಸುವರ್ಣ ಸಂಧಿ. ಮಹಾವಿದ್ಯಾಲಯಾಚೀ ಪ್ರಮುಖ ವೈಶಿಷ್ಟ್ಯ 100 ಅಧಿಕ ವರ್ಷಾಚೀ ಶೈಕ್ಷಣಿಕ ಪರಂಪರಾ ಆಣಿ ಅನುಭವ, ಜಗಭರಾತೀಲ 3,000 ಅಧಿಕ ಮಾಜಿ ವಿದ್ಯಾರ್ಥ್ಯಾಂಚೆ ಭಕ್ಕಂ ನೆಟ್ವರ್ಕ್. ಬೆಳಗಾವ್ ವಿಮಾನದ ರಸ್ತ್ಯಾವರಿಲ್ ಸುಸಜ್ಜ ಆಣಿ ಅತ್ಯಾಧುನಿಕ ನವಾ ಕ್ಯಾಂಪಸ್, ಪರಿಣಾಮಾಧಾರಿತ ಶಿಕ್ಷಣ ಪದ್ಧತಿ, ಪ್ರಗತ ಡಿಜಿಟಲ್ ಲರ್ನಿಂಗ್ ಇಕೋಸಿಸ್ಟಮ್, ಜಾಗತಿಕ ದರ್ಜಾಚೆ ಗ್ರಂಥಾಲಯ ಆಣಿ ಮಾಹಿತಿ ಕೇಂದ್ರ, ಆಧುನಿಕ ಪ್ರಯೋಗಶಾಲಾ ವ ಪ್ರಾತ್ಯಕ್ಷಿಕ ಪ್ರಶಿಕ್ಷಣ ಸುವಿಧಾ, ಆಧುನಿಕ ವಸತಿಗೃಹ ಆಣಿ ಕ್ರೀಡಾ ಸುವಿಧಾ ಸುದ್ಧಾ. ನ್ಯಾಕ್ A+ ಗ್ರೇಡ್ ಆಣಿ NIRF ಕ್ರಮವಾರಿ ಪ್ರಾಪ್ತ ಪ್ರತಿಷ್ಠಿತ ಸಂಸ್ಥೆಯ ಗುಣಮಟ್ಟಪೂರ್ಣ ಶಿಕ್ಷಣ ಆಣಿ ಉತ್ತಮ ರೋಜ್ಗಾರ ಸಂಧಿನ ಪ್ರಾಧಾನ್ಯ. ಅಧಿಕ ಮಾಹಿತಿ ಸಂಪರ್ಕ ಕರ 0831-2471-399 ಆಣಿ 9740639702. ವೆಬ್ಸೈಟ್ ಆಹೆ

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: ಕೆಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ, 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831-24-71-399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.klefarm.edu.
2: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-033-5218 or at 9449821222. Visit kcpt.kaher.edu.in. KLE College of Physiotherapy, empowering your future in healthcare.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಯಲಿ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮ. ಸ್ನೇಹಿತರೆ, ಮಳೆಗಾಲದಲ್ಲಿ ಯಾವ ಆಹಾರ ಸೇವಿಸಬೇಕು, ಯಾವ ಆಹಾರ ಸೇವಿಸಬಾರದು, ರೋಗ ನಿರೋಧಕ ಶಕ್ತಿಯನ್ನ ಹೇಗೆ ಹೆಚ್ಚಿಸಿಕೊಳ್ಳಬೇಕು, ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಎಲ್ಲರೂ ಯಾವ ರೀತಿಯ ಮುನ್ನೆಚ್ಚರಿಕೆಗಳನ್ನ ವಹಿಸಬೇಕು ಅನ್ನುವ ವಿಷಯದ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸುಷ್ಮಾ ಮೇಳೇದ್. ಇವರು ಸಹಾಯಕ ಪ್ರಾಧ್ಯಾಪಕರು, ಪೌಷ್ಟಿಕಾಂಶ ಮತ್ತು ಆಹಾರ ಪದ್ಧತಿ ವಿಭಾಗ, ಸ್ಕೂಲ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್, ಕಾಹೇರ್, ಬೆಳಗಾವಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ
0: ಮೇಡಮ್. ಇವಾಗ ಮಳೆಗಾಲ ಶುರುವಾಯಿತು ಅಂದ್ರೆ ನಮ್ಮ ದೇಹದ ಒಂದು ಜೀರ್ಣಶಕ್ತಿ ಆಗಿರ್ಬೋದು, ರೋಗ ನಿರೋಧಕ ಶಕ್ತಿಯಲ್ಲಿ ಸಾಕಷ್ಟು ಬದಲಾವಣೆಗಳು ಕಾಣಿಸಿಕೊಳ್ಳುತ್ತದೆ. ಇಂತಹ ಸಂದರ್ಭದಲ್ಲಿ ಸಾಮಾನ್ಯ ದಿನಗಳಿಗಿಂತ ನಾವು ನಮ್ಮ ಆಹಾರ ಪದ್ಧತಿಯಲ್ಲಿ ಯಾವ ರೀತಿಯ ಒಂದು ಬದಲಾವಣೆಗಳನ್ನ ಮಾಡಿಕೊಳ್ಳೋದು ನಮ್ಮ ಆರೋಗ್ಯದ ದೃಷ್ಟಿಯಿಂದ ಒಳ್ಳೇದು ಅಂತ ತಾವು ಹೇಳ್ತೀರಾ?
1: ಈಗ ಮಳೆಗಾಲ ಸ್ಟಾರ್ಟ್ ಆಯ್ತಂದ್ರೆ ನಾವು ಕಂಡೀಷನ್ಸ್ ಏನಂದ್ರೆ ಹ್ಯೂಮಿಡ್ ಕಂಡೀಷನ್, ಆಮೇಲೆ ಕಂಡು ಬಿಸಿಲಿರಲ್ಲ, ಮಳೆ ಜಾಸ್ತಿ, ತಂಪು ಜಾಸ್ತಿ ಇರ್ತದೆ. ಅದ್ರ ಒಳಗೆ ನಾವೇನ್ ಮಾಡ್ಬೇಕಂದ್ರೆ ಸಾಧ್ಯ ಆದಷ್ಟು ಬಿಸಿ ಆಹಾರ, ಜಸ್ಟ್ ಕುಕ್ಡ್, ನಾವು ಎಷ್ಟದನ್ನ ಕುಕ್ ಮಾಡಿ ಇಡ್ತೇವಿ ತಂಪಾಗ್ತದೆ, ಅಷ್ಟ ಮೈಕ್ರೋಬಿಯಲ್ ಗ್ರೋತ್ ಹೆಚ್ಚ. ಓಕೆ, ಸೊ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಬೆಸ್ಟ್ ಅಂತಂದ್ರೆ ಅವಾಗ ಬಿಸಿ ಬಿಸಿ ಆಹಾರ ಮೆತ್ತಗಂದು ಬಿಸಿ ಬಿಸಿ ಆಹಾರ ಸೇವನೆ ಮಾಡೋದು ಒಳ್ಳೇದು. ಇದು ಒಂದು ನಾವು ಇದನ್ನ ಮಾಡೋದು. ಆಮೇಲೆ ನೀರದ್ದು ಆಗ್ತದೆ, ನೀರು ಸಾಧ್ಯ ಆದಷ್ಟು ಬಾಯ್ಲ್ಡ್ ವಾಟರ್ ಸೇವನೆ ಮಾಡೋದು ಒಳ್ಳೇದು. ಯಾಕಂದ್ರೆ ಈಗೇನಾಗ್ತದೆ, ವಾಟರ್ ಮಿಕ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ, ಸೊ ಕಾಂಟಾಮಿನೇಟ್ ಆಗೋ ಚಾನ್ಸಸ್ಸು ಜಾಸ್ತಿ ಇರ್ತದೆ. ಸೊ ಅವಾಗ ಏನು ಮಾಡ್ಬೇಕಂದ್ರೆ ಬಾಯ್ಲ್ಡ್ ಆ್ಯಂಡ್ ಕೂಲ್ಡ್ ವಾಟರ್ ಅಥವಾ ಬಿಸಿ ನೀರು ಕುಡಿಯೋದು ಒಳ್ಳೇದು. ಸೊ ಬಿಸಿ ಬಿಸಿ ಆಹಾರ ಮನೆಯಲ್ಲೇ ತಯಾರಿಸಿದ್ದು, ಸಾಧ್ಯದಷ್ಟು ಔಟ್ಸೈಡ್ ಫುಡ್ ಅವಾಯ್ಡ್ ಮಾಡ್ರಿ. ಯಾಕಂದ್ರೆ ಈಗೇನಾಗ್ತದೆ, ಅವ್ರು ಎಷ್ಟು ಹೈಜೀನ್ ಮೇಂಟೈನ್ ಮಾಡ್ತಾರೆ ಔಟ್ಸೈಡ್ ಫುಡ್, ನಮಗದ ಐಡಿಯಾ ಇರಲ್ಲ. ಅವ್ರ ವೆಜಿಟೇಬಲ್ಸ್ ಆಗಲಿ ಹೆಂಗೆ ಕ್ಲೀನ್ ಮಾಡ್ತಾರೆ, ವೆಸಲ್ಸ್ ಎಷ್ಟೇ ಕ್ಲೀನ್ ಮಾಡಿದ್ರು ಈ ಹವಾಮಾನದಾಗ ಮೈಕ್ರೋಬಿಯಲ್ ಗ್ರೋತ್ ಜಾಸ್ತಿ ಆಗ್ತದೆ, ಸ್ಪೆಷಲಿ ಫಂಗಸ್ ಅಂತ ನಾವು ಹೇಳ್ತೀವಿ. ಸೊ ಮನೆ ಊಟ ಮಾಡೋದು, ಬಿಸಿ ಬಿಸಿ ಆಹಾರ ತಿನ್ನೋದು, ಆಮೇಲೆ ಬಿಸಿ ನೀರು ಕುಡಿಯೋದು, ಕಾಸಾರಿಸಿದ ನೀರು, ಇದು ಮೇನ್ ಚೇಂಜಸ್ ನಾವು ಮಾಡ್ಬೇಕಾಗ್ತದೆ.
0: ಮೇಡಮ್, ಇನ್ನು ಮಳೆಗಾಲದಲ್ಲಿ ಕೆಲವರಿಗೆ ಜ್ವರ, ಶೀತ, ಕೆಮ್ಮು, ನೆಗಡಿ ಈ ತರ ಕಾಣಿಸ್ಕೊಳ್ಳುತ್ತೆ. ಇಂತಹ ಸಂದರ್ಭದಲ್ಲಿ ದೇಹಕ್ಕೆ ತಕ್ಕಂತಹ ಶಕ್ತಿ ಕೊಡಬೇಕು, ಜೊತೆಗೆ ಅದು ನಮಗೆ ರಕ್ಷಣೆಯನ್ನು ನೀಡಬೇಕು ಅಂತ ಯಾವ ಆಹಾರವನ್ನ ನಾವು ಸೇವಿಸಬೇಕು ಅಂತ
1: ಈಗ ನಾನು ಹೇಳಿದ್ದು, ಫಸ್ಟ್ ಬಿಸಿ ಬಿಸಿ ಆಹಾರ ಸೇವನೆ ಮಾಡ್ಬೇಕು. ಸಾಧ್ಯದಷ್ಟು ನೀವು ಮಳೆಯಲ್ಲಿ ತೋರಿಸ್ಕೊಳ್ಳೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು, ಅದರದ್ದು ಪ್ರಿಕಾಷನ್ ನೀವು ತಗೊಳ್ಳೋದು ಒಳ್ಳೆಯದು, ಬಿಸಿ ಬಿಸಿ ಆಹಾರ ಸೇವನೆ ಮಾಡೋದು. ಆಮೇಲೆ ನಿಮ್ಗೆ ಆ ಥರ ಏನರ ನೆಗಡಿ ಕೆಮ್ಮು ಬಾರದೇ ಇರೋದು, ನೀವು ಮನೆಯಲ್ಲಿ ಕಾಡ ನಿಮ್ದು ನಮ್ದು ಏನು ಕಿಚನ್, ನಮ್ಮ ಮುಂಚೆಯಿಂದನು ಹೇಳ್ತೀನಿ, ನಮ್ದು ಕಿಚನೇ ನಮ್ದು ಒಂದು ಕ್ಲಿನಿಕ್ ಇದ್ದಂಗ. ಸೊ ಆಲ್ ಹರ್ಬ್ಸ್, ಇಂಡಿಯನ್ ಕಿಚನ್ ಒಳಗೆ ಎಲ್ಲ ಹರ್ಬ್ಸ್ ಅವೈಲೇಬಲ್ ಇರ್ತಾವ. ನೀವು ಈಗ ಶುಂಠಿ ಬಳಸ್ಬೋದು, ಆಮೇಲೆ ಶುಂಠಿ ಆಯ್ತು, ಅಲ್ಲ ಆಯ್ತು, ಕರಿಮೆಣಸು, ಲವಂಗು, ಈ ತರ ನೀವು ಹರ್ಬ್ಸ್ ಹಾಕೊಂಡು ಡಿಕಾಕ್ಷನ್ ಟೀ ಬದ್ಲಿ ಇದನ್ನ ಸಬ್ಸ್ಟಿಟ್ಯೂಟ್ ಅಂತ ಮಾಡಿ ನಾವು ಹರ್ಬಲ್ ಡ್ರಿಂಕ್ಸ್ ಅಂತ ತಗೋಬಹುದು. ಆಮೇಲೆ ಎಲ್ಲ ಹರ್ಬ್ಸ್ ಹಾಕಿ ಜಿಂಜರ್ ಟೀ, ಲೆಮನ್ ಟೀ ಈ ತರ ನಾವು ತಗೊಳ್ಳೋದ್ರಿಂದ ಏನಾಗ್ತದೆ, ನಮ್ದು ಇಮ್ಯುನಿಟಿ ಇನ್ಕ್ರೀಸ್ ಆಗ್ತದೆ. ಸೊ ಏನಾರ ಡಿಸಾರ್ಡರ್ಸ್ ಆಗೋ ಚಾನ್ಸಸ್ ಕಡಿಮೆ ಇರ್ತದೆ. ಈಗ ನಾವ್ ಏನ್ ಮಾಡ್ತೇವೆ ಅಂದ್ರೆ ಈ ಹವಾಮಾನಕ್ಕೆ ಸ್ವಲ್ಪ ಸ್ಟಮಕ್ ಇನ್ಫೆಕ್ಷನ್, ಜಿ ಐ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಹೆಚ್ಚಿರ್ತದೆ. ಯಾಕಂದ್ರೆ ನೀರಾಗ್ಬೋದು, ಫುಡ್ ಆಗ್ಬೋದು ಕಾಂಟಾಮಿನೇಟ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಅದಕ್ಕೆ ನಾವ್ ಏನ್ ಮಾಡ್ಬೇಕಂತಂದ್ರೆ ಈಗ ಟೀ ಕಾಫಿ ಬದ್ಲಿ ಇವು ಹರ್ಬಲ್ ಟೀ, ಜಿಂಜರ್ ಟೀ ಅದು ಕುಡಿದ್ರೆ ನಮ್ಮ ಇಮ್ಯೂನ್ ಪವರ್ ನಾವು ಇನ್ಕ್ರೀಸ್ ಮಾಡ್ಕೋಬಹುದು ಅಂತ ಹೇಳ್ಬೋದು.
0: ಮೇಡಮ್, ತಾವ್ ಹೇಳ್ತಾ ಇದ್ದೀರಾ ಮಳೆಗಾಲದಲ್ಲಿ ಬಿಸಿ ಬಿಸಿ ಆಹಾರವನ್ನ ಸೇವಿಸಬೇಕು ಅಂತ. ಹಾಗಿದ್ರೆ ಈ ಒಂದು ಬಿಸಿ ಆಹಾರದ ಹಿಂದೆ ಇರುವ ಒಂದು ಆರೋಗ್ಯಕಾರಿ ಕಾರಣ ಏನು ಅಂತ, ಈ ತಣ್ಣನೆಯ ಆಹಾರಕ್ಕೆ ಹೋಲಿಸಿದ್ರೆ ಇದು ಹೇಗೆ ನಮ್ಮ ಆರೋಗ್ಯಕ್ಕೆ ಉತ್ತಮ ಅಂತ
1: ನೋಡ್ರಿ. ಕುಕ್ಡ್ ಫುಡ್ ಅಂದ್ರೆ ನಾವು ಕುಕ್ ಮನೆಯಲ್ಲಿ ಮಾಡಿದ್ದು ಫುಡ್ ಅಂತಂದ್ರೆ ಏನ್ ಮಾಡ್ತೀವಿ, ಥರೋ ಆಗಿ ಕ್ಲೀನ್ ಮಾಡ್ತೀವಿ, ಎಲ್ಲ ವೆಜಿಟೇಬಲ್ಸ್ ವಾಶ್ ಮಾಡ್ತೀವಿ, ಪ್ರಾಪರ್ ಆಗಿ ಕಟ್ ಮಾಡ್ತೀವಿ. ಆಮೇಲೆ ಕುಕ್ ಮಾಡೋದ್ರಿಂದ ಜಾಸ್ತಿ ಜಾಸ್ತಿ ಮೈಕ್ರೋ ಆರ್ಗಾನಿಸಮ್ಸ್ ನಾವು ತಡೆಗಟ್ಬೋದು, ಗ್ರೋತ್ ಅಥವಾ ಡಿಸ್ಟ್ರಾಯ್ ಆಗ್ತದೆ. ನಾವು ಹೆಂಗೆ ಪ್ರಾಪರ್ಲಿ ಕುಕ್ ಮಾಡ್ತೀವಿ ಹಂಗೆ ಡಿಸ್ಟ್ರಾಯ್ ಆಗ್ತದೆ. ನಮ್ಗೆಲ್ಲರಿಗೂ ಗೊತ್ತದೆ ಎಷ್ಟು ನಾವು ಕುಕ್ ಮಾಡ್ತೀವಿ, ಅಟ್ ಲೀಸ್ಟ್ ಮಿನಿಮಮ್ 100 ಡಿಗ್ರಿ ಸೆಲ್ಸಿಯಸ್ ಇದ್ರೆ ಆಲ್ಮೋಸ್ಟ್ ಆಲ್ ಮೈಕ್ರೋ ಆರ್ಗನಿಸಮ್ಸ್ ಡಿಸ್ಟ್ರಾಯ್ ಮಾಡಬಹುದು ಅಂತ. ಸೊ ಅದಕ್ಕೆ ನಾವೇನ್ ಪ್ರಿಫರ್ ಮಾಡೋದು ಅಂದ್ರೆ ವಾರ್ಮ್ ಪ್ರಾಪರ್ಲಿ ಕುಕ್ಡ್, ಎಷ್ಟು ಬಿಸಿ ಇರ್ತದೆ ಅಷ್ಟು ಮೈಕ್ರೋಬಿಯಲ್ ಗ್ರೋತ್ ಕಡಿಮೆ ಇರ್ತದೆ, ಹೌದಾ? ಸೊ ಅದಕ್ಕೆ ಮುಂಚೆಯಿಂದ ನೋಡ್ರಿ, ಒಂದೊಂದು ಕಮ್ಯುನಿಟಿ ಒಳಗೆ ಅವ್ರು ಏನ್ ಮಾಡ್ತಾರಂದ್ರೆ ಬಿಸಿಲ್ ಅಂದ್ರೆ ಸನ್ಸೆಟ್ ಗಿಂತ ಮುಂಚೆ ಆಹಾರ ಸೇವನೆ ಮಾಡ್ತಾರೆ. ಪರ್ಪಸ್ ಏನಂತಂದ್ರೆ ಎಲ್ಲಿ ತನಕ ಸನ್ಸೆಟ್ ಇರ್ತದೆ ಅಲ್ಲಿ ತನಕ ಮೈಕ್ರೋಬಿಯಲ್ ಗ್ರೋತ್ ಇರಂಗಿಲ್ಲ, ಸನ್ಸೆಟ್ ಆದ್ಮೇಲೆ ಮೈಕ್ರೋಬಿಯಲ್ ಗ್ರೋತ್ ಸ್ಟಾರ್ಟ್ ಆಗ್ತದೆ. ಸೊ ಅವಾಗ ಏನಾಗ್ತದೆ, ನಿಮ್ ಫುಡ್ ಸ್ಟೇಲ್, ಆಮೇಲೆ ಅಂದ್ರೆ ಪಚನಕ್ಕೂ ನಾವು ಸನ್ಸೆಟ್ ಮತ್ತಂದ್ರೆ ಸನ್ ರೇಸು ಮತ್ತು ಅಗ್ನಿ ಅಂದ್ರೆ ನಮ್ಮ ಡೈಜೆಷನ್ಗೆ ಯಾವಾಗ್ಲೂ ಕಂಪೇರ್ ಮಾಡ್ತೇವೆ. ಯಾಕಂದ್ರೆ ನಮ್ಮ ದೇಹ ಪಂಚಮಹಾಭೂತ ಭೂತದಿಂದ ಆಗಿತ್ತು. ಸೊ ಆ ಸನ್ರೈಸ್ ನ ನಾವ್ ಏನ್ ಮಾಡ್ತೀವಿ, ಅಗ್ನಿಗೆ ಕಂಪೇರ್ ಮಾಡ್ತೇವೆ. ಅಗ್ನಿ ಅವಾಗ ಆಕ್ಟಿವ್ ಇರ್ತದೆ, ಎಲ್ಲಿ ತನಕ ಸನ್ರೈಸ್ ಇರ್ತದೆ ಅಲ್ಲಿ ತನಕ ನಿಮ್ ಆಕ್ಟಿವ್ ಇರ್ತದೆ. ಸೊ ಈ ಸೀಸನ್ ಒಳಗೆ ಏನಾಗ್ತದೆ ಅಂದ್ರೆ ನಮ್ಗೆ ಬಿಸಿಲೇ ಇರಂಗಿಲ್ಲ. ಸೊ ಏನಾಗ್ತದೆ, ಸ್ವಲ್ಪ ನಮ್ ಡೈಜೆಷನ್ ನಮ್ದು ಸ್ವಲ್ಪ ವೀಕ್ ಇರ್ತದೆ. ಅವಾಗ ನಾವ್ ಏನ್ ಮಾಡ್ಬೇಕಂದ್ರೆ ಬಿಸಿ ಬಿಸಿದ ತಗೊಂಡ್ರೆ ಡೈಜೆಷನ್ ಬೆಟರ್ ಆಗ್ತದೆ, ಇಂಪ್ರೂವ್ ಇರ್ತದೆ, ಅದು ಬೆಟರ್ ಆಗ್ತದೆ. ಸೊ ಅದಕ್ಕೆ ಏನ್ ಮಾಡ್ಬೇಕಂತಂದ್ರೆ ಬಿಸಿ ಬಿಸಿ ಒಂದು ಅದು ಮೆಟಬಾಲಿಸಮ್ ನ ಪ್ರಾಪರ್ ಮಾಡ್ತದೆ ಬಿಸಿ ತಿನ್ನೋ ಆಹಾರದಿಂದ. ಆಮೇಲೆ ಮೈಕ್ರೋಬಿಯಲ್ ಗ್ರೋತ್ ಇನ್ಫೆಕ್ಷನ್ ಅನ್ನ ನಾವು ತಡೆಗಟ್ಬಹುದು.
0: ಮೇಡಮ್, ಈಗ ಪ್ರತಿ ಋತುವಿನಲ್ಲೂ ಒಂದೊಂದು ಹಣ್ಣು ಅದರದೇ ಆದ ಪ್ರಾಮುಖ್ಯತೆಯನ್ನ ಪಡುತ್ತೆ ನಮ್ಮ ಆರೋಗ್ಯದ ವಿಷಯದಲ್ಲಿ. ಈಗ ಈ ಮಳೆಗಾಲದಲ್ಲಿ ಯಾವ ಹಣ್ಣುಗಳನ್ನ ಅಥವಾ ಯಾವ ತರಕಾರಿಗಳನ್ನ ಹೆಚ್ಚಾಗಿ ನಾವು ಸೇವಿಸಬೇಕು ಅಂತ?
1: ಈಗ ಹಂಗೇನು ಸ್ಪೆಸಿಫಿಕ್ ಅಂತ ಹೇಳಿ ಇದನ್ನೆಲ್ಲ, ಅದ್ರ ಬಟ್ ಏನಾಗ್ತದೆ, ಈಗ ಸಮ್ಮರ್ ಸೀಸನ್ ದಾಗ ನಾವು ವೈಟಮಿನ್ ಸಿ ಆಮೇಲೆ ವಾಟರ್ ಮಿಲನ್, ಈ ವಾಟರ್ ಕಂಟೆಂಟ್ ಹೆಚ್ಚಿದ್ದು ಆಹಾರ ಸೇವನೆ ಮಾಡ್ಬೇಕಂತ ಹೇಳ್ತಾರ. ಸೊ ಆತರ ಏನ್ ಸ್ಪೆಸಿಫಿಕ್ ಫುಡ್ ಅಂತಿಲ್ಲ, ಬಟ್ ಎಲ್ಲಾ ತರ ವೈಟಮಿನ್ ಸಿ ಅಂದ್ರೆ ಆರೆಂಜ್, ಇವು ಗೋವಾ, ಆಮೇಲೆ ಪೇರು ಹಣ್ಣು, ಆಪಲ್, ಇವೆಲ್ಲ ಎಲ್ಲಾ ತರ ಆಹಾರ ಸೇವನೆ ಮಾಡಬಹುದು. ವೈಟಮಿನ್ ಸಿ ರಿಚ್ ಇದ್ದು ಆಹಾರ ಸೇವನೆ ಮಾಡೋದು ಒಳ್ಳೇದಂತ ಹೇಳ್ತೀನಿ. ವೈಟಮಿನ್ ಸಿ ಅಂತಂದ್ರೆ ಇವ ಹುಳಿ, ಎಲ್ಲ ಹುಳಿ ಇರುವ ಹಣ್ಣು ತರಕಾರಿಗಳು ಆಗ್ಲಿ, ಈಗ ನಾವು ಕ್ಯಾಪ್ಸಿಕಮ್ ಅಂತ ಹೇಳ್ತೀವಿ, ಕ್ಯಾಪ್ಸಿಕಮ್ ಒಳಗೂ ಮತ್ತು ಗ್ರೀನ್ ಚಿಲೀಸ್ ಒಳಗೂ ವೈಟಮಿನ್ ಸಿ ಹೆಚ್ಚಿಗೆ ಇರ್ತದೆ. ಸೊ ಅದರ ಹಂಗಂತೇಳಿ ಅದನ್ನ ಜಾಸ್ತಿ ಅಂತಲ್ಲ, ಬಟ್ ನೀವು ಅದನ್ನೇ ನಿಮ್ಮ ಫುಡ್ ಒಳಗೆ ಇನ್ಕ್ಲೂಡ್ ಮಾಡ್ರಿ. ಯಾಕಂದ್ರೆ ವೈಟಮಿನ್ ಸಿ ಏನಾಗ್ತದೆ ಅಂತಂದ್ರೆ ಇದು ಐರನ್ ಅಬ್ಸಾರ್ಪ್ಷನ್, ಇಮ್ಯುನಿಟಿಗಾಗ್ಲಿ ಐರನ್ ಅಬ್ಸಾರ್ಪ್ಷನ್ ಅದನ್ನ ಇನ್ಕ್ರೀಸ್ ಮಾಡಕ್ಕೆ ಹೆಲ್ಪ್ ಮಾಡ್ತದೆ. ಸೊ ಹುಳಿ ಪದಾರ್ಥ ಇರೋ ತರಕಾರಿಗಳನ್ನ ಸೇವನೆ ಮಾಡೋದು ಒಳ್ಳೇದಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಆರೆಂಜ್, ಆರೆಂಜ್ ಸಿಗ್ತದೆ ಗೋವಾ, ಪೇರು ಹಣ್ಣು, ಆ ತರ ಎಲ್ಲ ನೀವು ಸೇವನೆ ಮಾಡೋದು. ಈಗ ನಮ್ಮ ಏರಿಯಾದಾಗ, ನಮ್ಮ ರೀಜನ್ದಾಗ, ಆ ಸೀಸನ್ದಾಗ ಏನು ಯಾವ್ದೆಲ್ಲ ತರಕಾರಿ ಮತ್ತು ಹಣ್ಣುಗಳು ಸಿಗ್ತಾವ ಅವೆಲ್ಲ ನೀವು ಕ್ಲೀನ್ ಆಗಿ ವಾಶ್ ಮಾಡಿ ಸೇವನೆ ಮಾಡೋದು ಒಳ್ಳೇದು. ಆಮೇಲೆ ಇನ್ನೊಂದೇನಂದ್ರೆ, ಸಾಧ್ಯ ಆದಷ್ಟು ಅವಾಗಲೇ ವಾಶ್ ಮಾಡಿ ಫ್ರೆಶ್ ಕಟ್ ಮಾಡಿ ತಿನ್ನರಿ. ಅದನ್ನು ಕಟ್ ಮಾಡಿ ಇಟ್ಟು ಆಮೇಲೆ ನಂತರ ಸೇವನೆ ಮಾಡೋದು ಮತ್ತೆ ಅಗೇನ, ಯಾಕಂದ್ರೆ ಎಷ್ಟು ಹಸಿ ಇರ್ತದೆ ಅಷ್ಟು ಮೈಕ್ರೋಬಿಯಲ್ ಗ್ರೋತ್ ಜಾಸ್ತಿ ಆಗ್ತದೆ, ಸ್ಪೆಷಲಿ ಫಂಗಸ್, ಈಗ ಫಂಗಸ್ಸು ಜಾಸ್ತಿ ಬರ್ತದೆ. ಸೊ ಅದಕ್ಕೆ ಏನು ಮಾಡ್ರಿ, ಸಾಧ್ಯ ಆದಷ್ಟು ಈಗ ಒಬ್ಬರೊಬ್ಬರು ಡಬ್ಬಿ ಒಳಗೆ ಸಲ್ಲಾಡೋದು ಎಲ್ಲ ಒಯ್ತಾರೆ, ನೀವು ಸರಿಯಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಅಲ್ಲಿ ಹೋಗಿ ಕಟ್ ಮಾಡಿ ತಿನ್ನೋದು ಒಳ್ಳೇದು. ಕಡದ ತಿಂದ್ರಂತೂ ಇನ್ನೂ ಒಳ್ಳೇದು. ಸೊ ಮನೆಯಿಂದ ನೀವು ಕಟ್ ಮಾಡಿ ಇಲ್ಲಪ್ಪ ನಮ್ಗೆ ಅಲ್ಲಿ ಹೋಗಿ ಕಟ್ ಮಾಡೋಕೆ ಆಗಲ್ಲ ಅಂತಂದ್ರೆ ಏನು ಮಾಡ್ರಿ, ವೆಜಿಟೇಬಲ್ಸು ಫ್ರೂಟ್ಸು ಕಟ್ ಮಾಡಿದ್ರು ಸ್ವಲ್ಪ ಅದ್ರ ಮೇಲೆ ಒಂದು ಸ್ವಲ್ಪ ಉಪ್ಪು, ಕರಿಮೆಣಸು ಈ ಥರ ಏನಾರ ಸ್ಪ್ರಿಂಕಲ್ ಮಾಡ್ಕೊಂಡು ನೀವು ಕ್ಯಾರಿ ಮಾಡೋದು ಒಳ್ಳೇದು. ಅಂದರೆ ಅದು ಯಾಕಂದ್ರೆ ಸಾಲ್ಟ್ ಅಗೇನ್ ಇಸ್ ಅ ಡಿಸ್ಇನ್ಫೆಕ್ಟೆಂಟ್, ಅದು ಮೈಕ್ರೋಬಿಯಲ್ ಗ್ರೋತ್ನ ತಡೆಗಟ್ಟಬಹುದು. ಈ ಥರ ಎಲ್ಲ ಥರ ಆಹಾರ ಸೇವ ಏನು ಆ ರೀಜನ್ ಮತ್ತು ಆ ಸೀಸನ್ದಾಗ ನಿಮಗೆ ಏನು ಸಿಗ್ತಾವಲ್ಲ ಅವೆಲ್ಲ ನೀವು ಸೇವನೆ ಮಾಡ್ಬೋದು, ಆದ್ರೆ ಸಾಧ್ಯ ಆದಷ್ಟು ಫ್ರೆಶ್ ಇರಬೇಕು.
0: ಮೇಡಮ್, ಈಗ ತಾವು ಹೇಳ್ತಾ ಇದ್ರಿ ಕುದಿಸಿ ಆರಿಸಿದಂತಹ ನೀರನ್ನ ಕುಡಿಬೇಕು, ಒಳ್ಳೆಯ ನೀರನ್ನ ಕುಡಿಬೇಕು ಅಂತ ಹೇಳ್ತಾ ಇದ್ರಿ. ಈಗ ಮಳೆಗಾಲದಲ್ಲಿ ಏನಾಗುತ್ತೆ ಅಂದ್ರೆ ಸಾಮಾನ್ಯವಾಗಿ ದಾಹ ಕಡಿಮೆ ಇರುತ್ತೆ, ಹಾಗಾಗಿ ನೀರು ಕುಡಿಯೋದು ಕೂಡ ಪ್ರಮಾಣನೂ ಕೂಡ ಕಡಿಮೆ ಇರುತ್ತೆ. ಅಂತ ಸಂದರ್ಭದಲ್ಲಿ ದೇಹಕ್ಕೆ ನೀರಿನ ಅಗತ್ಯ ಎಷ್ಟಿರುತ್ತೆ ಅಂತ?
1: ಹೌದು, ಈಗ ನಮ್ಗೆ ಏನಾಗ್ತದೆ, ಸಮ್ಮರ್ ಸೀಸನ್ ದಾಗ ಡಿಹೈಡ್ರೇಷನ್ ಸ್ವೆಟ್ ಅದು ಆಗ್ತದೆ, ಈ ಸೀಸನ್ ದಾಗ ನಮ್ಗೇನು ಅಷ್ಟ ಆಗೋದಿಲ್ಲ. ಅದ್ ಹಂಗಂತ ಹೇಳಿ ನಾವು ಆಕ್ಚುಲಿ ನೀರು ಕುಡಿಯೋದು ಕಡಿಮೆ ಮಾಡಬಾರ್ದು. ನೀವೇನು ರೂಟೀನ್ ದಾಗ ನೀರು ಕುಡಿತಿರ್ತೀರಿ ಅಷ್ಟೇ ಪ್ರಮಾಣಲಿ ಕುಡಿದ್ರು ಏನ ತೊಂದರೆ ಇಲ್ಲ, ಹೌದಾ? ಸೊ ನೀವು ಏನಿಲ್ಲ ಅಂದ್ರೆ ಮಿನಿಮಮ್ ನೀವು 2 to 2.5 liters ನೀರು ಎನಿ ಸೀಸನ್ ದಾಗ ನೀವು ಕುಡಿಬಹುದು, ಏನ ಅದರದಿಂದ ಏನ ತೊಂದರೆ ಇಲ್ಲ. ಆದ್ರೆ ಕಾಶ್ ಆರಿಸಿದ್ದು ಈಗ ಏನ್ ಮಾಡ್ಬೇಕಂದ್ರೆ, ಓಕೆ ನಿಮ್ಮ ಮನೆಯಲ್ಲಿ ಫಿಲ್ಟರ್ ಒಳ್ಳೇದ್ ಫಿಲ್ಟರ್ ಇದ್ರೆ ಅದೇನ್ ತೊಂದರೆ ಇಲ್ಲ. ಅದರ್ವೈಸ್ ನೀವೆಲ್ಲರೂ ಔಟ್ಸೈಡ್ ಹೊಂಟ್ರು, ಪ್ರಿಫರೇಬಲಿ ನೀವು ಮನೆಯಿಂದ ಬಾಯ್ಲ್ಡ್ ಕೂಲ್ಡ್ ವಾಟರ್ ಕ್ಯಾರಿ ಮಾಡೋದು ಒಳ್ಳೇದು. ಇಲ್ಲ ಅದಾಗ್ತಾ ಇಲ್ಲ ಅಂದ್ರೆ ಹೊರಗಡೆದು ನೀವು ಯಾವ ಚಲೋ ಕಂಪನಿದು ಬಿಸಿಲೇರಿ ಅಥವಾ ಯಾವ್ದಾದ್ರು ಕಂಪನಿಯಿಂದ ನೀರ್ ಯೂಸ್ ಮಾಡೋದು ಒಳ್ಳೇದಂತ ನಾನು ಹೇಳ್ತೀನಿ.
0: ಮೇಡಮ್, ಇನ್ನು ಮಳೆಗಾಲ ಅಂದ್ರೆ ರಸ್ತೆ ಬದಿಯಲ್ಲಿ ಇಟ್ಟಿರುವಂತಹ ಬಜ್ಜಿ ಬೋಂಡ ಚಾಟ್ಸ್ ತಿನ್ನೋದು ಅಭ್ಯಾಸ ಇರುತ್ತೆ, ಅದಕ್ಕೆ ಆಕರ್ಷಣೆ ಆಗ್ಬಿಡ್ತೀವಿ. ಅಂತಹ ಆಹಾರಗಳನ್ನ ಸೇವಿಸೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು?
1: ಸಾಧ್ಯದಷ್ಟು ನೋಡ್ರಿ, ಈಗ ನಮಗ ಅದು ಎಷ್ಟು ಫ್ರೆಶ್, ಅವ್ರು ಎಷ್ಟು ಕ್ಲೀನ್ ವಾಶ್ ಮಾಡಿರ್ತಾರೆ, ಎಷ್ಟು ಅಂದ್ರೂ ಈ ಸೀಸನ್ ದಾಗ ಮೇಂಟೈನ್ ಮಾಡಕ್ ಆಗಂಗಿಲ್ಲ, ಹೌದಾ? ಸೊ ಅವಾಗ ನಾವು ಬೆಟರ್ ಅಂದ್ರೆ, ಈಗ ನಿಮಗೇನೋ ಓಕೆ ಫ್ರೈಡ್ ಐಟಮ್ಸ್ ತಿನ್ನೋದಿತ್ತಂದ್ರೆ ಸಾಧ್ಯದಷ್ಟು ಮನೆಯಲ್ಲಿ ಮಾಡಿದ ಫ್ರೈಡ್ ಐಟಮ್ಸ್ ತಿನ್ನೋದು ಒಳ್ಳೇದು. ಯಾಕಂದ್ರೆ ಈ ಹವಾಮಾನದಾಗ ಏನಾಗ್ತದೆ, ಆಯಿಲ್ ನಾವು ರ್ಯಾನ್ಸಿಡಿಟಿ ಅಂತ ಹೇಳ್ತೇವೆ, ಅಂದ್ರೆ ಆಯಿಲ್ ಏನಾಗ್ತದೆ ಕೆಡ್ತಾ ಇರ್ತದೆ. ಆಮೇಲೆ ಹೊರಗಡೆ ಆಯಿಲ್ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಎವ್ರಿ ಡೇ ಫ್ರೆಶ್ ಆಯಿಲ್ ಯೂಸ್ ಮಾಡಲ್ಲ, ಅದು ಕರೆದಿಟ್ಟು ಆಯಿಲ್ ಒಳಗೆ ಮತ್ತೆ ಇವು ಬಜ್ಜಿ ಅದು ಕರಿತಾರೆ. ಆಮೇಲೆ ಅವು ಇದ್ದಿದ್ದು ಉಳಿದಿದ್ದು ಬಜ್ಜಿನೂ ನೆಕ್ಸ್ಟ್ ಡೇ ಅದನ್ನೇ ಮತ್ತೆ ಡೀಪ್ ಫ್ರೈ ಮಾಡಿ ನಮಗೆ ಕೊಡ್ತಾರೆ. ಆಮೇಲೆ ಅದೇನಾಗ್ತದೆ, ಅದು ನೀವು ಒಳ್ಳೆ ಮಳೆ ಸೇಮ್ ಆಯಿಲ್ ಯೂಸ್ ಮಾಡ್ಕೊತಾರೆ, ಅದು ಟ್ರಾನ್ಸ್ ಫ್ಯಾಟ್ ಅಂತ ಹೇಳ್ತೀವಿ. ಅದು ಮತ್ತು ಇವೆಲ್ಲ ಡಯಾಬಿಟೀಸು ಹೈಪರ್ ಟೆನ್ಷನ್ ಕಾರಣ ಆಗ್ತದೆ ನೀವು ಫ್ರೀಕ್ವೆಂಟ್ಲಿ ತಿಂತ ಇದ್ರೆ. ಸೊ ನೀವು ಹೊರಗಡೆ ತಿಂತ ಇದ್ರೆ ಎಲ್ಲಿ ಹೈಜೀನು ಕ್ಲೀನ್, ಓಕೆ ಇನ್ ಕೇಸ್ ಇಲ್ಲ ತಗೊಳಬೇಕು ಮಾಡಬೇಕು ಅಂದ್ರೆ ಎಲ್ಲಿ ಕ್ಲೀನು ಹೈಜೀನು ಫ್ರೆಶ್ ನಿಮ್ಗೆ ಎಲ್ಲಿ ಸಿಗ್ತಾ ಇರ್ತದೆ, ಆಮೇಲೆ ಬಿಸಿ ಬಿಸಿ ಫ್ರೆಶ್ ಇದ್ದಿದ್ದನ್ನ ಸೇವನೆ ಮಾಡೋದು ಏನು ತೊಂದರೆ ಇಲ್ಲ. ಯಾವಾಗಾದ್ರೂ ಒಮ್ಮೆ ನಾನು ಡೈಲಿ ಇದನ್ನ ಮಾಡಲ್ಲ, ನೀವು ಮಾಡೋದಿದ್ರೆ ಮನೆಯಲ್ಲಿ, ಬಟ್ ಅದಕ್ಕೂ ಒಂದು ಲಿಮಿಟ್ ಇರಲಿ, ಜಾಸ್ತಿ ಡೈಲಿ ಕನ್ಸಂಪ್ಷನ್ ಬ್ಯಾಡ್ ಅಂತ ಹೇಳ್ತೀನಿ. ಆಮೇಲೆ ನೋಡ್ರಿ, ನೀವು ಹೋಟೆಲ್ದಾಗ ಅದು ಹೋದ್ರು ಒಂದೊಂದು ಕಡೆ ಪಾರ್ಸೆಲ್ ಕೇಳಿದ್ರು ನ್ಯೂಸ್ ಪೇಪರ್ ಅದ್ರ ಆಗಿದ್ರಾಗ ಅದಂತೂ ಸ್ಟ್ರಿಕ್ಟ್ಲಿ ಅವಾಯ್ಡ್ ಮಾಡ್ಬೇಕು. ಯಾಕಂದ್ರೆ ನ್ಯೂಸ್ ಪೇಪರ್ದಾಗ ಅದೇನು ಇಂಕ್ ಇರ್ತದಲ್ಲ, ಅದು ಇಂಕ್ ಇವನ್ನ ಟಾಕ್ಸಿಕ್, ಅದು ಅದೆಷ್ಟಾದ್ರೂ ಕೆಮಿಕಲ್. ಸೊ ಅದು ನಿಮ್ ಫುಡ್ ಒಳಗೆ ನೀವು ಅವ್ರೇನ್ ಮಾಡ್ತಾರೆ, ಬಿಸಿ ಬಿಸಿದ ಹಾಕಿ ಕವರ್ ಮಾಡಿ ಕೊಡ್ತಾರಲ್ಲ. ಸೊ ಅದರಿಂದ ನಿಮ್ಗೆ

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸುಷ್ಮಾ ಮೇಳೆದವರು. ಮೇಡಮ್, ಈಗ ಮಳೆಗಾಲದಲ್ಲಿ ಕರಿದ ಪದಾರ್ಥ ಹಾಗಿನ ಎಣ್ಣೆಯುಕ್ತ ಪದಾರ್ಥಗಳನ್ನ ಸೇವಿಸಬಾರದು ಅಂತಾರೆ, ಯಾಕಾಗಿ ಮೇಡಮ್?
2: ಅದನ್ನ ಆಗ್ಲೇ ಹೇಳಿದೆ, ಯಾಕಂದ್ರೆ ಅದು ಆಯಿಲ್ ಸೇವನೆ ಮಾಡೋದ್ರಿಂದ ಅವಾಗ್ಲೇ ಹೇಳಿದೆ. ಸೊ ಅದು ಡೈಜೆಷನ್ಗೂ ಒಂದ್ ಸ್ವಲ್ಪ ಟೈಮ್ ಜಾಸ್ತಿ ತಗೋದ. ಈ ಸೀಸನ್ ದಾಗ ಸ್ವಲ್ಪ ನಮ್ದು ಮೆಟಬಾಲಿಸಮ್ ಸ್ವಲ್ಪ ವೀಕ್ ಇರ್ತದೆ. ನಾವು ಯಾವಾಗ್ಲೂ ಫುಡ್ ಕ್ಲಾಸಿಫೈ ಮಾಡ್ಬೇಕಾದ್ರೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್. ಫ್ಯಾಟ್ಸ್ ಅವು ಡೈಜೆಷನ್ ಮೆಟಬಾಲಿಸಮ್ ಪ್ರಕಾರ ನಾವು ಅದನ್ನು ಕ್ಲಾಸಿಫೈ ಮಾಡ್ತೀವಿ. ಫಸ್ಟ್ ಕಾರ್ಬೋಹೈಡ್ರೇಟ್ಸ್, ಯಾಕಂದ್ರೆ ಅವು ಈಸಿಲಿ ಡೈಜೆಸ್ಟ್ ಆಗ್ತಾವ. ಅದರದ್ದು ಮಾಡರೇಟ್, ಮೀಡಿಯಂ ಅಂತಂದ್ರೆ ಪ್ರೋಟೀನ್ಸ್, ಅವು ಲಾಂಗರ್ ಟೈಮ್ ತಗೋತಾವ. ಅದಕ್ಕಿಂತ ಜಾಸ್ತಿ ತಗೊಳ್ಳೋದು ಅಂತಂದ್ರೆ ಫ್ಯಾಟ್, ಯಾಕಂದ್ರೆ ಫ್ಯಾಟ್ ಏನದ ಅದು ವಾಟರ್ ಸೊಲ್ಯೂಬಲ್ ಇರಂಗಿಲ್ಲ. ಸೊ ಅದ್ರ ಡೈಜೆಷನ್ ಪ್ರೊಸೆಸ್ ಸ್ವಲ್ಪ ಲೆಂದಿ ಆಗ್ತದೆ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಇವಾಗ ಸ್ವಲ್ಪ ನಮ್ದು ಮೆಟಬಾಲಿಸಮ್ ಸ್ಲೋ ಇರ್ತದೆ ಅಂದ್ಕೊಳ್ಳೆ, ನಾವು ಈ ಫ್ರೈಡ್ ಐಟಮ್ಸ್ ಇವೇನ್ ಹೆವಿ ಫಾರ್ ಡೈಜೆಷನ್ ಇರ್ತಾವಲ್ಲ, ಅವು ನಾವು ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೇದು. ಯಾಕಂದ್ರೆ ಆಮೇಲೆ ಈ ಸೀಸನ್ ದಾಗ ಏನಾಗ್ತದೆ, ಸ್ವಲ್ಪ ನೆಗಡಿ, ಕೆಮ್ಮು ಅವೆಲ್ಲ ಜಾಸ್ತಿ ಬಂದಾಗ ಅವಾಗಂತೂ ಫ್ರೈಡ್ ಐಟಮ್ಸ್ ಅವಾಯ್ಡ್ ಮಾಡೋದು ಒಳ್ಳೇದಂತೆ ನಾನು ಹೇಳ್ತೀನಿ. ಯಾಕಂದ್ರೆ ಅದರಿಂದ ಮತ್ತೆ ನಿಮಗೆ ಏನಾಗ್ತದೆ, ಥ್ರೋಟ್ ಇರಿಟೇಷನ್. ಮನೆಯಲ್ಲದ ಓಕೆ, ಬಟ್ ಔಟ್ ಸೈಡ್ ಫುಡ್ ನೀವು ಫ್ರೈಡ್ ಐಟಮ್ಸ್ ಈಗ ನೆಗಡಿ ಕೆಮ್ಮ ಇದ್ದಾಗಂತೂ ಸ್ಟ್ರಿಕ್ಟ್ಲಿ ಅವಾಯ್ಡ್ ಮಾಡೋದು ಒಳ್ಳೇದು. ಅದು ನಾವೇನ್ ಮಾಡ್ತೀವಿ, ಅದನ್ನ ತಿಂದು ಮತ್ತೆ ಬಿಸಿನೀರು ಕುಡಿತೀವಿ, ಹಂಗೂ ಇರ್ತದೆ ರೀ ಅದ. ಸೊ ಸಾಧ್ಯದಷ್ಟು ಅವಾಯ್ಡ್ ಮಾಡ್ಬೇಕು ಅಂತ. ಬಟ್ ನೀವು ನೋಡ್ರಿ, ಈಗ ನಾವು ಈ ಸೀಸನ್ ದಾಗ ಕೋಲ್ಡ್ ಅಥವಾ ಸ್ಪೆಷಲಿ ರೇನಿ ಸೀಸನ್ ಫ್ರೈಡ್ ಐಟಮ್ಸ್ ಇನ್ನೂ ಒಂದು ಅದ್ರದ್ದು ಏನೈತಿ ರೀಸನ್ ಅಂತಂದ್ರ, ಈ ಟೈಮ್ದಾಗ ಮೈಕ್ರೋಬಿಯಲ್ ಗ್ರೋತ್, ಸ್ಪೆಷಲಿ ಫಂಗಸ್ ಗ್ರೋತ್ ಜಾಸ್ತಿ. ಈಗ ನೀವು ಯಾವುದೇ ಇದನ್ನ ಡೀಪ್ ಫ್ರೈ ಮಾಡೋದ್ರಿಂದ ಫುಲ್ ಮೈಕ್ರೋಬಿಯಲ್ ಇದನ್ನ ಡಿಸ್ಟ್ರಾಯ್ ಮಾಡ್ಬೋದು ನಾವು. ಯಾಕಂದ್ರೆ ಅದು ಫುಲ್ ಡೀಪ್ ಫ್ರೈನು ಬಹಳ ತನ ಎಣ್ಣೆ ಒಳಗೆ ಕರಿಯೋದ್ರಿಂದ ಅದರೊಳಗೆ ಯಾವುದೇ ತರ ಮಾಯಿಸ್ಚರ್ ಆಗಲಿ, ಕೀಟಾಣುಗಳು ಇರಲಿ, ಎಲ್ಲ ಡಿಸ್ಟ್ರಾಯ್ ಆಗ್ತಾವ್ರಿ. ಹೌದಾ? ಅದಕ್ಕೆ ಯೂಶ್ವಲಿ ಮೊದಲಿನ ಜನ ಏನ್ ಮಾಡ್ತಿದ್ರು ಅಂದ್ರೆ ಸ್ವಲ್ಪ ರೇನಿ ಸೀಸನ್ ದಾಗ ಫ್ರೈಡ್ ಐಟಮ್ಸ್ ನ ಇಡ್ತಿದ್ರು. ಬಟ್ ಅವಾಗ ಹೆಂಗಿತ್ತಂದ್ರೆ ಅವರು ಅದರ ತಕ್ಕಂಗ ಕೆಲಸನೂ ಮಾಡ್ತಿದ್ರು. ಸೊ ಆಕ್ಟಿವಿಟೀಸು ಇರ್ತಿದ್ದು. ಸೊ ಅದನ್ನ ಅವರು ಪಚನ ಮಾಡ್ತಿದ್ರು. ಬಟ್ ನಾವು ಏನಾಗ್ತದ, ಬಟ್ ಬರೇ ಏನಾಗ್ಬಿಟ್ಟದ, ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗಿದೆ. ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂದ್ರೆ ಆಕ್ಟಿವಿಟೀಸ್ ನಮ್ಮ ಅಷ್ಟು ಜಾಸ್ತಿ ಇಲ್ಲ, ಅದ್ರ ಮೇಲೆ ನಾವು ಜಾಸ್ತಿ ಫ್ರೈಡ್ ತಗೊಂಡ್ವಿ ಅಂತಂದ್ರೆ ಸೊ ಹೆಲ್ತ್ ಎಫೆಕ್ಟ್ಸ್ ಜಾಸ್ತಿ ಇದೆ. ಯಾವಾಗ ರಮ್ ಈಸ್ ಓಕೆ, ಬಟ್ ಡೈಲಿ ಸೇವನೆ ಮಾಡೋದೇನು ಅಷ್ಟು ದೇಹಕ್ಕೆ ಒಳ್ಳೇದಲ್ಲ ಅಂತ ಹೇಳೋದು.
1: ಮೇಡಮ್, ಈಗ ತಾವ್ ಹೇಳ್ತಾ ಇದ್ರಿ ಮಳೆಗಾಲದಲ್ಲಿ ಹೆಚ್ಚಾಗಿ ಒಂದು ಅಸಿಡಿಟಿ, ಒಂದು ಗ್ಯಾಸ್ಟ್ರಿಕ್ ಅನ್ನುವಂಥದ್ದು ಕಾಣಿಸ್ಕೊಳ್ಳುತ್ತೆ ಅಂತ, ಆ ಸಂದರ್ಭದಲ್ಲಿ ಯಾವ ಆಹಾರವನ್ನು ಸೇವಿಸಬೇಕು ಅಂತ?
2: ಹಾಂ, ಯಾಕಂದ್ರೆ ನಾವಾಗಲೇ ಹೇಳಿದ್ದೆಲ್ಲ, ಇದು ಸ್ವಲ್ಪ ಮೆಟಬಾಲಿಸಮ್ ಸ್ಲೋ ಇರ್ತದೆ. ಆಸಿಡ್ ಅಂದ್ರೆ ನೀವು ಮುಂಚೆ ಪಚನ ಆಗಿದ್ದು, ಆಹಾರ ಇನ್ನೂ ಸರಿಯಾಗಿ ಮೋಷನ್ ಕ್ಲಿಯರ್ ಆಗಲಿಲ್ಲ, ಆಮೇಲೆ ಆಯಿತು ಅಂತಂದ್ರೆ ಒಬ್ಬೊಬ್ರಿಗೆ ಆಸಿಡಿಟಿ ತೊಂದರೆನೂ ಇರ್ತದೆ. ಈಗ ಆಯಿಲಿ ಸಬ್ಸ್ಟೆನ್ಸು, ಸ್ಪೈಸಿ ಸಬ್ಸ್ಟೆನ್ಸು ನಾವು ತಿನ್ಬೇಕನ್ನೋ ಇದನ್ನು ಬರ್ತದೆ. ಅದರಿಂದ ಈಗ ಒಂದು ಸ್ವಲ್ಪ ಆಸಿಡಿಟಿ, ಗ್ಯಾಸ್ ಟ್ರಬಲ್ ಆಗೋ ಚಾನ್ಸಸ್ ಇರ್ತದೆ. ಸೊ ನೀವು ಟೀ ಬದಲಿ, ಕಾಫಿ ಬದಲಿ, ಈಗ ಏನಾದರೂ ಜಿಂಜರ್ ಟೀ, ಲೆಮನ್ ಟೀ ಇದೆಲ್ಲ ಕುಡಿದ್ರೂ ನೀವು ಅದನ್ನ ಕಡಿಮೆ ಮಾಡ್ಬೋದು. ಸೊ ಒಬ್ಬೊಬ್ರಿಗೆ ಲೆಮನ್ ದಿಂದ ಮತ್ತೆ ಆಸಿಡಿಟಿ ಪ್ರಾಬ್ಲಮ್ ಇತ್ತಂದ್ರೆ ನೀವು ಹರ್ಬಲ್ ಟೀ, ಜಿಂಜರ್ ಟೀನು ತಗೋಬಹುದು, ಅದರದಿಂದ ಏನಿಲ್ಲ. ಸೊ ನೀವು ಏನೇ ಆಹಾರ ಕುಕ್ ಮಾಡ್ಬೇಕಾದ್ರೆ ಸ್ವಲ್ಪ ಜಿಂಜರ್ ಪ್ರಮಾಣ ಇತ್ತು ಅಂದ್ರೆ ಜಿಂಜರ್ ಇಸ್ ಅ ಬೆಸ್ಟ್ ಆಂಟಾಸಿಡ್. ಸೊ ಸ್ವಲ್ಪ ಸ್ಪೈಸಿ ಕಡಿಮೆ ಮಾಡ್ಬೇಕು, ಆಯಿಲ್ ಕಡಿಮೆ ಮಾಡ್ಬೇಕು, ಸ್ಪೈಸ್ ಕಡಿಮೆ ಇರಬೇಕು, ಸ್ವಲ್ಪ ಉಪ್ಪು ಪ್ರಮಾಣನೂ ಕಡಿಮೆ ಇರಬೇಕು. ಆಮೇಲೆ ಬಿಸಿ ಬಿಸಿದು ಸಾಫ್ಟ್ ಡೈಟ್, ಸ್ವಲ್ಪ ಹಾರ್ಡ್ ಕಿತ ಸಾಫ್ಟ್ ಪ್ರಾಪರ್ಲಿ ಕುಕ್ಡ್ ಬ್ಲಾಂಚ್ಡ್ ನಾವೇನತ್ತೀವಿ ಆ ತರ ಫುಡ್ ಬಿಸಿ ಬಿಸಿದ ನೀವು ಸೇವನೆ ಮಾಡಿದ್ರಿಂದ ಈ ಟೈಮ್ದಾಗ ಅದೇನು ಆಸಿಡಿಟಿ ಇದೆ, ಆಸಿಡಿಟಿ ಆಗ್ತದೆ ಅಂದ್ರೆ ನಾವು ಫ್ರೈಡ್ ಐಟಮ್ಸ್ ತಿಂದ್ವಿ ಅಂದ್ರೆ ಆಗ್ತದೆ. ಸೊ ಅದನ್ನ ನಾವು ಕಡಿಮೆ ಮಾಡಿ ಜಿಂಜರ್ ಜಾಸ್ತಿ ಫುಡ್ ಒಳಗೆ ಇನ್ವಾಲ್ವ್ ಮಾಡ್ಕೊಂಡ್ವಿ ಅಂತಂದ್ರೆ, ಅಥವಾ ಬಾಯ್ಲ್ ಮಾಡಿ ಜಿಂಜರ್ ಟೀ ನೀವು ಊಟ ಆದ್ಮೇಲೆ ಸ್ವಲ್ಪ ಜಿಂಜರ್ ಟೀ ಈ ತರ ಏನರ ಸೇವನೆ ಮಾಡಿದ್ರು ಆಸಿಡಿಟಿ ಮತ್ತೆ ಏನೋ ಗ್ಯಾಸ್ಟ್ರಿಕ್ ಇದನ್ನ ನಾವು ಕಡಿಮೆ ಮಾಡ್ಬೋದು.
1: ಮೇಡಮ್, ಇನ್ನು ಮಳೆಗಾಲದಲ್ಲಿ ಮಕ್ಕಳಿಗೆ ಯಾವ ರೀತಿಯ ಒಂದು ಆಹಾರವನ್ನ ಕೊಡಬೇಕು, ಹಾಗೇನೆ ಯಾವ ಆಹಾರವನ್ನ ತಪ್ಪಿಸಬೇಕು
2: ಮಕ್ಕಳಿಗೆ? ಈಗ ಏನಾಗ್ತದ್ರೆ ಈ ಸೀಸನ್ ದಾಗ ಏನಾಗ್ತದೆ, ಒಂದವರು ಹೊರಗಡೆ ಆಟ ಆಡಕ್ ಹೋಗ್ತಾರೆ, ಮಳೆಯಲ್ಲಿ ತೋದು ಬರ್ತಾರೆ. ಈಗ ಸ್ಕೂಲ್ ದಿಂದ ಬರ್ಬೇಕಾದ್ರೂ ಸಮಟೈಮ್ಸ್ ತೋರ್ಸ್ಕೊಂಡು ಬರ್ತಾರೆ, ಎಲ್ಲ ಸಾಕ್ಸ್ ಶೂಸ್ ಅರೇ ಇದನ್ನ ಆಗ್ತದೆ. ಸೊ ಫಸ್ಟ್ ಮೇನ್ ಅಂದ್ರೆ ಹೈಜೀನ್ ಮೇಂಟೈನ್ ಮಾಡ್ಬೇಕು ಅವರು ಈ ಸೀಸನ್ ದಾಗ. ಸೊ ಸ್ಕೂಲಿಂದ ಬಂದ ಕೂಡ ಥರೋಲಿ ಹ್ಯಾಂಡು ಮತ್ತು ಕೈಯು ಕಾಲು ಫೇಸ್ ಪ್ರಾಪರ್ ಆಗಿ ವಾಶ್ ಮಾಡಬೇಕು. ಆಮೇಲೆ ಮನೆಯಲ್ಲಿ ಅವ್ರಿಗೆ ಕಾಶಾಶಿದ ನೀರು ಕೊಡೋದು ಬೆಟರು. ಸ್ಕೂಲ್ಗೂ ನಾವು ನೀರು ಕಳಿಸ್ಬೇಕಂದ್ರೆ ಕಾಶಾಶಿದ ನೀರು ಕಳಿಸೋದು ಒಳ್ಳೆಯದು. ಆಮೇಲೆ ಹುಡುಗರಿಗೆ ಏನಾಗ್ತದೆ, ಆಕ್ಟಿವಿಟೀಸ್ ಇರ್ತದೆ ರೀ, ಆಕ್ಟಿವಿಟೀಸ್ ಇದ್ರು. ಸೊ ಹಂಗೇನು ಸ್ಪೆಸಿಫಿಕ್ ಫುಡ್ ಅಂತಿಲ್ಲ, ಆದ್ರೆ ಹಾ ಔಟ್ಸೈಡು ಜಂಕು ಪ್ರೊಸೆಸ್ಡ್ ಫುಡ್ ಅವಾಯ್ಡ್ ಮಾಡೋದು ಬೆಟರ್. ಜಾಸ್ತಿ ಬಿಸ್ಕಿಟು ಕೊಡಬೇಡ್ರಿ, ರಸ್ಕು, ಎನಿ ಮೈದಾ ಐಟಮ್. ಅದು ಈಗಿಂದ ನೀವು ಹುಡುಗರು

0: ಜಾಸ್ತಿ ಅದ್ರ ರೂಢಿ ಇಡಬೇಡ್ರಿ. ಇಲ್ಲಾಂದ್ರೆ ಸ್ವಲ್ಪ ದಿವಸ ಆದ್ಮೇಲೆ ಏನಾಗ್ಬಿಡ್ತದೆ, ಹುಡುಗರಿಗೆ ಮಕ್ಕಳಲ್ಲಿ ಸ್ವಲ್ಪ ದೊಡ್ಡವ್ರ ಆದ್ಮೇಲೆ ಗ್ಲೂಟನ್ ಇಂಟಾಲರೆನ್ಸ್ ಇವೆಲ್ಲ ಸಮಸ್ಯೆಗಳು ಸ್ಟಾರ್ಟ್ ಆಗ್ತದೆ. ಸೊ ಮನೆಯಲ್ಲೇ ಮಾಡಿದ್ದು ಹೆಲ್ದಿ, ಹುಡುಗರು ಏನ್ ಕೇಳ್ತಾರೆ ಅವ್ರಿಗೆ ಇಷ್ಟ ಆಗುವಂತದ ನೀವು ಮನೆಯಲ್ಲಿ ಮಾಡಿಕೊಟ್ರೆ ಏನು ತೊಂದರೆ ಇಲ್ಲ. ಫ್ರೈಡ್ ಐಟಮ್ಸ್ ಕೊಡ್ಬೋದು ಅಷ್ಟಿಲ್ಲ, ಜಾಸ್ತಿ ಫ್ರೈಡ್ ಐಟಮ್ಸ್ ಬೇಡ. ಬಟ್ ಮನೆಯಲ್ಲಿ ಔಟ್ಸೈಡ್ ಫುಡ್, ಜಂಕ್ ಫುಡ್, ಪ್ರೊಸೆಸ್ಡ್ ಫುಡ್, ಈಗ ಬಿಸ್ಕಿಟ್ಸ್ ಇವೆಲ್ಲ ಬೇಕರಿ ಐಟಮ್ಸ್ ಅನ್ನ ಕಡಿಮೆ ಮಾಡೋದು ಒಳ್ಳೇದು. ಯಾಕಂದ್ರೆ ಇದು ಅದು ಎಷ್ಟು ಫ್ರೆಶ್ ಇರ್ತದೆ ನಮಗೆ ಗೊತ್ತು. ಈ ಹವಕ್ಕೆ ಫಂಗಲ್ ಗ್ರೋತ್ ಜಾಸ್ತಿ ಆಗ್ತದೆ. ಸೊ ಅದನ್ನು ಹೊರಗಡೆ ಫುಡ್ ಅವಾಯ್ಡ್ ಮಾಡೋದು. ಇದನ್ನು ಹುಡುಗರಿಗೆ ಎಲ್ಲ ತರ ಕೊಡ್ರಿ, ಹಣ್ಣು ಕೊಡ್ರಿ, ತರಕಾರಿ ಕೊಡ್ರಿ, ಆದ್ರೆ ಏನ್ ಕೊಟ್ರು ಫ್ರೆಶ್ಲಿ ಕುಕ್ಡ್ ಫ್ರೆಶ್ಲಿ ಚಾಪ್ಡ್ ಕೊಡ್ಬೇಕು ಅಷ್ಟೇ.
1: ಮೇಡಮ್, ಇನ್ನು ವಯೋವೃದ್ಧರಾಗಿರ್ಬೋದು ಅಥವಾ ಗರ್ಭಿಣಿಯರು ಈ ಒಂದು ಮಳೆಗಾಲದಲ್ಲಿ ಸೋಂಕುಗಳಿಗೆ ಹೆಚ್ಚಾಗಿ ಒಳಗಾಗುವಂತ ಒಂದು ಸಾಧ್ಯತೆ ಇರುತ್ತೆ. ಅಂತ ಸಂದರ್ಭದಲ್ಲಿ ವಿಶೇಷವಾಗಿ ಅವರಿಗೆ ಅಂತಾನೆ ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ವಹಿಸಬೇಕು, ಆಹಾರ ಪದ್ಧತಿಯನ್ನ ಯಾವ ರೀತಿ ಪಾಲಿಸಬೇಕು?
0: ಈಗ ವಯೋವೃದ್ಧರಿಗೆ ಅವ್ರದ್ದು ಫಸ್ಟ್ ಆಫ್ ಆಲ್ ನಮ್ದು ಏಜ್ ಹೆಂಗ್ ಆಗ್ತದೆ, ಆಗ್ಲೇ ಡೈಜೆಷನ್ ವೀಕ್ ಆಗ್ತಾ ಬರ್ತಾ ಇರ್ತದೆ. ಸೊ ಮೆಟಬಾಲಿಸಂ ನಾವೇನಂತೇವಿ, ಏಜ್ ಆದ್ಮೇಲೆ ಅದು ಸ್ವಲ್ಪ ವೀಕ್ ಆಗ್ತದೆ. ಸೊ ಈಗ ಅವ್ರಿಗೆ ವಯೋವೃದ್ಧರಿಗೆ ಏನಾಗ್ತದೆ, ಹಲ್ಲಿಂದ ಸಮಸ್ಯೆ ಇರ್ತದೆ, ಡೆಂಚರ್ ಪ್ರಾಬ್ಲಮ್ ಇರ್ತದೆ. ಸೊ ಅವ್ರು ಈ ಟೈಮ್ದಾಗ ಬಿಸಿ ಬಿಸಿದು ಸಾಫ್ಟ್ ಫುಡ್ ಪ್ರಿಫರ್ ಮಾಡೋದು ಒಳ್ಳೇದು. ಸಾಫ್ಟ್ ಫುಡ್ ಈಗ ಅವ್ರಿಗೆ ಚಪಾತಿನೇ ಬೇಕು, ರೊಟ್ಟಿನೇ ಬೇಕು ಅಂತಂದ್ರೆ ಏನ್ ಮಾಡ್ಬೋದು, ಅವ್ರು ಸ್ವಲ್ಪ ಸಾರ್ ಒಳಗ ಇಲ್ಲ ಹಾಲು ಒಳಗ ಅದನ್ನ ಸ್ವಲ್ಪ ಹೊತ್ತು ನೆನೆ ಇಟ್ಟು, ಬಿಸಿ ಬಿಸಿ ಅಂದ್ರೆ ಚಪಾತಿ ಒಳಗೆ ಬಿಸಿ ಬಿಸಿ ಹಾಲು ಹಾಕಿ ನೆನೆ ಇಟ್ಟು ಅದನ್ನ ಸಾಫ್ಟ್ ಮಾಡ್ಕೊಂಡು ಈ ತರ ಸೇವನೆ ಮಾಡೋದು. ಅದ್ರ ಅವ್ರಾದ್ರೂ ಬಿಸಿ ಬಿಸಿದು ಕಾಶ ಅರಿಸಿದ ನೀರು, ಆಮೇಲೆ ಫ್ರೆಶ್ಲಿ ಕುಕ್ಡ್ ಸಾಫ್ಟ್ ಡೈಟ್ ಬೆಸ್ಟ್. ಅವರು ಸ್ವಲ್ಪ ಮಾಡರೇಟ್ ಪ್ರಮಾಣದಲ್ಲಿ ಪ್ರೋಟೀನ್ಸ್ ಇಟ್ಕೊಂಡ್ರು ಏನ್ ತೊಂದ್ರೆ ಇಲ್ಲ. ಈಗ ಕಾಳು, ಬೇಳೆ, ಪನೀರು ಈ ತರ ಅವರು ಏನ್ ಮಾಡ್ರು, ಆದ್ರೆ ಏನಾದ ಎಲ್ಲ ಕುಕ್ಡ್ ತಗೋರಿ. ಸಾಫ್ಟ್ ನಿಮ್ಮ ಹಲ್ಲಿಗೆ ತೊಂದರೆ ಆಗ್ಲಾರ್ದಂಗ, ಪಚನಕ್ಕೆ ತೊಂದರೆ ಆಗ್ಲಾರ್ದಂಗ ಸಾಫ್ಟ್ ಡೈಟ್ ತಗೊಳೋದು ಒಳ್ಳೇದು. ಆಮೇಲೆ ಏನರ ಆಕ್ಟಿವಿಟೀಸ್ ಅವ್ರಿಗೆ ಆಗ್ತಿದ್ರ ಸ್ವಲ್ಪ ಬ್ರೀತಿಂಗ್ ಎಕ್ಸಸೈಸ್, ವಾಕಿಂಗ್, ಅಲ್ಲೇ ಎಷ್ಟಾಗ್ತದೆ ಅಷ್ಟು ಸಾಧ್ಯದ ಅಷ್ಟು ವಾಕಿಂಗ್ ಮನೆಯೊಳಗೆ ಏನಾದ್ರೂ ಆಕ್ಟಿವಿಟೀಸ್ ಮಾಡಿದ್ರೆ ಆಹಾರನು ಸರಿಯಾಗಿ ಪಚನ ಆಗ್ತದೆ. ಆಮೇಲೆ ಗರ್ಭಿಣಿಯರು ಅವರಾದ್ರೂ ಇದು ಡೈಟ್ ಏನಿರ್ತದ್ರೆ, ರೈನಿ ಸೀಸನ್ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಸೇಮ್ ಇರ್ತದೆ. ಸಾಧ್ಯದಷ್ಟು ನಾವೇನ್ ಮಾಡ್ತೇವೆ ಅಂದ್ರೆ ವೆಜಿಟೇಬಲ್ಸ್, ಫ್ರೂಟ್ಸ್ ಇವೆಲ್ಲ ಕ್ಲೀನ್ ಆಗಿ ವಾಶ್ ಮಾಡಬೇಕು, ಸ್ಪೆಷಲಿ ಗ್ರೀನ್ ಲೀಫಿ ವೆಜಿಟೇಬಲ್ಸ್. ಈ ಸಾಧ್ಯದಷ್ಟು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಈ ಸೀಸನ್ ದಾಗ ಏನಾಗ್ತದೆ, ಸೊ ಒಬ್ಬೊಬ್ರಿಗೆ ಜಾಸ್ತಿ ಜನರಿಗೆ ಆಗಿ ಬರಲ್ಲ, ಅವ್ರಿಗೆ ಪಚನ ಆಗ್ತದೆ, ಲೂಸ್ ಮೋಷನ್ ಆಗ್ತದೆ. ಹಂಗಾಗಿ ಏನಾಗ್ತದೆ, ತಗೊಂಡ್ರು ಸ್ವಲ್ಪ ರೇರ್ ಆಗಿ ಯೂಸ್ ಮಾಡೋದು ಒಳ್ಳೇದು. ಅದನ್ನ ಬಿಟ್ಟು ಬೇರೆ ಎಲ್ಲ ತರಕಾರಿ ನೀವು ಕ್ಲೀನ್ ಆಗಿ ಉಪ್ಪಿನ ನೀರು ಇಲ್ಲ ಸೋಡಾ, ಸ್ವಲ್ಪ ಸೋಡಾ ನೀರು ಒಳಗೆ ಅದು ಸರಿಯಾಗಿ ವಾಶ್ ಮಾಡಿ ಅದರೊಳಗೆ ಕುಕ್ ಮಾಡಿ. ಗರ್ಭಿಣಿಯರು ಜಾಸ್ತಿ ಅವರು ಹಾಲು, ಆಮೇಲೆ ಬಿಸಿ ಬಿಸಿದೆ ತಗೋಬೇಕು, ಅವರಾದ್ರೂ ಕಾಶ ಅರಿಸಿದ ನೀರು, ಹಾಲು, ತರಕಾರಿಗಳನ್ನ ತಗೋಬಹುದು. ಆದ್ರೆ ಅವಾಗ್ಲೇ ವಾಶ್ ಮಾಡಿ ಕ್ಲೀನಾಗಿ ವಾಶ್ ಮಾಡಿ ಕಟ್ ಮಾಡಿ ತಿನ್ಬೇಕು. ಕಟ್ ಮಾಡಿ ನಾ ಇನ್ನೊಂದು ತಾಸಿಗೆ ತಿಂತೀನಿ, ಎರಡು ತಾಸಿಗೆ ತಿಂತೀನಿ ಅಂತೇಳಿ ಆ ತರ ಇಲ್ಲ. ಅವರು ಬಿಸಿ ಬಿಸಿದು ಈಸಿಲಿ ಡೈಜೆಸ್ಟಬಲ್, ಹೆಲ್ದಿ, ಎಲ್ಲ ನ್ಯೂಟ್ರಿಯೆಂಟ್ಸ್ ಇರ್ಬೇಕು ರೀ ಒಂದು ಅವ್ರ ತರಕಾರಿ. ಕಾರ್ಬೋಹೈಡ್ರೇಟ್ಸ್ ಇರ್ಬೇಕು, ಪ್ರೋಟೀನ್ಸ್ ಇರ್ಬೇಕು, ಫ್ಯಾಟ್ಸ್ ಇರ್ಬೇಕು, ವೈಟಮಿನ್ಸ್, ಮಿನರಲ್ಸ್. ಸೊ ನಾನು ಎವ್ರಿ ಟಾಕ್ ಒಳಗೆ ಹೇಳ್ತೀನಿ, ಎದುರೊಳಗೊಳಗೆ ಏನು ಜಾಸ್ತಿ ಇರ್ತದೆ ಅಂತ ಇನ್ನೊಮ್ಮೆ ಹೇಳ್ತೀನಿ. ಸೊ ನೀವೆಲ್ಲ ಸೀರಿಯಲ್ಸ್ ನಾವೇನಂತೀವಿ ಈಗ ಅಕ್ಕಿ, ಜೋಳ, ಗೋಧಿ ಅವೆಲ್ಲ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರ್ತಾವ. ಎಲ್ಲ ಕಾಳುಗಳು, ಬೇಳೆಗಳು ಇದ್ರಾಗೆಲ್ಲ ಪ್ರೋಟೀನ್ಸ್ ಜಾಸ್ತಿ ಇರ್ತದೆ. ಸೊ ನಾನ್ ವೆಜ್ ಒಳಗೂ ಹೈ ಪ್ರೋಟೀನ್ಸ್ ಮತ್ತು ವಿತ್ ಫ್ಯಾಟ್ ಇರ್ತದೆ. ಆಮೇಲೆ ಎಗ್, ಎಗ್ ಇಸ್ ದ ಸೂಪರ್ ಫುಡ್ ಅಂತ ನಾ ಹೇಳ್ಬೋದು. ಅದು ಒಂದು ಎಗ್ ಒಳಗೆ ನಮಗೇನು ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್, ಪ್ರೋಟೀನ್ಸ್ ಅಂತ ಹೇಳ್ತಾರೆ, ನಮಗೆ ಬೇಕಾಗಿದ್ದು ಎಲ್ಲ ಅಮೈನೋ ಆಸಿಡ್ಸ್ ಒಂದು ಎಗ್ ಒಳಗಿರ್ತದೆ. ಅದು ಆಲ್ಮೋಸ್ಟ್ ಆಲ್ ಒಂದು ಎಗ್ ನಿಮಗೆ 6 grams ಪ್ರೋಟೀನ್ಸ್ ಕೊಡ್ತದೆ. ಸೊ ಮಕ್ಕಳಿಗೆ ಎಗ್ ಕೊಡೋದು, ಬಾಯ್ಲ್ಡ್ ಎಗ್ ಸ್ಪೆಷಲಿ, ರಾ ಮೀಟ್ ಅಥವಾ ಹಾಫ್ ಕುಕ್ಡ್ ಅಥವಾ ಎಗ್ ರಾ ಅದು ಏನು ಕೊಡಕ್ಕೆ ಹೋಗಬೇಡ್ರಿ. ಈ ಇದ್ರಾಗ ಈಗಂತಲ್ಲ ಯಾವಾಗಲೂ ಕುಕ್ಡ್ ಮೀಟ್ ಆಮೇಲೆ ಎಗ್ ಕೊಡೋದು ಒಳ್ಳೆಯದು. ತರಕಾರಿನೂ ಎಲ್ಲ ತರ ಎಲ್ಲ ತರಕಾರಿ ಒಳಗೆ ಮತ್ತು ಹಣ್ಣು ಒಳಗೆ ವೈಟಮಿನ್ಸ್ ಮತ್ತು ಮಿನರಲ್ಸ್ ಇರ್ತಾವೆ. ಇವು ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಏನಾದವು, ಇವು ಡಿಫೆನ್ಸ್, ಈಗ ನಮಗೆ ಆಹಾರ ಪಚನ ಮಾಡೋಕ್ಕೆ ಹೆಲ್ಪ್ ಮಾಡ್ತಾವ್ರಿ. ಇವ ಎನ್ಝೈಮ್ಸ್, ಒಂದು ಎನ್ಝೈಮ್ಸ್ ಕೆಲಸ ಮಾಡಬೇಕಂದ್ರೆ ಅವಕ್ಕೆ ವೈಟಮಿನ್ಸ್ ಮತ್ತು ಮಿನರಲ್ಸ್ ಬೇಕೇ ಬೇಕು. ಈಗ ನೋಡ್ರಿ, ನಮಗೇನಾದರೂ ಹೀಟ್ ಆದರೆ ನಾವೇನು ಮಾಡ್ತೀವಿ, ಹೀಟ್ ಆದರೆ ನಾವು ಬಿ ಕಾಂಪ್ಲೆಕ್ಸ್ ತೊಗೋತೀವಿ. ಬಿ ಕಾಂಪ್ಲೆಕ್ಸ್ ತೊಗೊಳೋದ್ರಿಂದ ಹೀಟ್ ಕಡಿಮೆ ಆಗ್ತದಂತಲ್ಲ, ನಾವು ತಿಂದಿದ್ದ ಆಹಾರನ ಅದು ಸರಿಯಾಗಿ ಪಚನೆ ಮಾಡಿ ಆಮೇಲೆ ಅದು ಸರಿಯಾಗಿ ಅದನ್ನೇನು ಅದ್ರ ಒಳಗಿಂದ ನ್ಯೂಟ್ರಿಯೆಂಟ್ಸ್ ಇರ್ತಾವಲ್ಲ ಅದರ ಎಬ್ಸಾರ್ಪ್ಷನ್ಗೆ ಈ ಬಿ ಕಾಂಪ್ಲೆಕ್ಸ್ ಹೆಲ್ಪ್ ಮಾಡ್ತದೆ. ವಿದೌಟ್ ಬಿ ಕಾಂಪ್ಲೆಕ್ಸ್ ನಿಮ್ಮ ಊಟ ಸರಿಯಾಗಿ ಪಚನನೂ ಆಗೋದಿಲ್ಲ, ಆಮೇಲೆ ಏನಾಗ್ತದೆ ಎಬ್ಸಾರ್ಬು ಆಗೋದಿಲ್ಲ ನ್ಯೂಟ್ರಿಯೆಂಟ್ಸ್. ಅದಕ್ಕೆ ಏನಾಗ್ತದೆ, ಅದು ಎಬ್ಸಾರ್ಬ್ ಆಗಲಿಲ್ಲ ಅಂದರೆ ನಮಗೆ ಹೀಟ್ ಆಗ್ತದೆ. ಅದಕ್ಕೆ ನಾವೇನು ಮಾಡ್ತೀವಿ, ಬಿ ಕಾಂಪ್ಲೆಕ್ಸ್ ತೊಗೊಂಡು ಕೂಡ ನಮಗೆ ಸರಿ ಆಗ್ತದೆ. ಸೊ ಅದಕ್ಕೆ ನೀವು ಎಲ್ಲ ನೀವು ಯಾವಾಗ ಆಹಾರ ತರಕಾರಿ ಏನೋ ತಿನ್ಬೇಕಾದ್ರೆ ಗರ್ಭಿಣಿಯರಾಗಲಿ, ಮಕ್ಕಳಾಗಲಿ, ಏಜ್ ಆದವ್ರಿ, ನಿಮ್ದು ಡೈಲಿ ಡೈಟ್ ಒಳಗೆ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಇನ್ಕ್ಲೂಡ್ ಮಾಡೋದು ಒಳ್ಳೇದು.
1: ಮೇಡಮ್, ಇನ್ನು ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಆಹಾರ ವಿಷಬಾಧೆ ಅಂದ್ರೆ ಫುಡ್ ಪಾಯ್ಸನ್ ಆಗುವಂತ ಚಾನ್ಸಸ್ ಹೆಚ್ಚಾಗಿರುತ್ತೆ. ಅಂತ ಸಂದರ್ಭದಲ್ಲಿ ಆಹಾರ ತಯಾರಿ ಆಗಿರ್ಬೋದು ಅಥವಾ ಆಹಾರವನ್ನ ನಾವು ಸಂಗ್ರಹಿಸಿ ಇಡ್ತೀವಿ ಅಂದ್ರೆ ಯಾವ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನ ಅನುಸರಿಸಬೇಕು?
0: ಎಸ್, ಫಸ್ಟ್ ಆಫ್ ಆಲ್ ಅಂದ್ರೆ ನಾವು ಕುಕ್ಡ್ ಫುಡ್ ಸ್ಟೋರ್ ಮಾಡಿಡೋದು ಒಳ್ಳೇದಲ್ಲ. ಈಗ ನೈಟ್ ಅದು ಮುಂಜಾನೆ ನಾವು ತಿಂತೀನಿ ಅಂದ್ರೆ ಈಗ ನಾವೆಲ್ಲ ರೆಫ್ರಿಜರೇಟರ್ಸ್ ಬಂದಾವು. ಸೊ ಈ ಹವಾಮಾನದಾಗ ಅದನ್ನ ಹೇಳಿದಂಗ ನಾವು ಎಷ್ಟೊತ್ತನ ಮೊದಲ ಹೊರಗಿಟ್ಟಿರ್ತೇವೆ, ಆಮೇಲೆ ರಾತ್ರಿ ನಾವು ಒಳಗಿಡ್ತೇವೆ. ಸೊ ಆಲ್ರೆಡಿ ಅಲ್ಲಿ ಮೈಕ್ರೋಬಿಯಲ್ ಗ್ರೋತ್ ಆಗಿರ್ತದೆ. ಆ ಗ್ರೋತ್ ನೀವು ಫ್ರಿಜ್ ದಾಗ ಇಟ್ಟರೂ ಅದಕ್ಕೆ ಮೈಕ್ರೋಬಿಯಲ್ ಗ್ರೋತ್ ಇರೋದು, ಯಾಕಂದ್ರೆ ಈಗ ನಾವು ಬ್ಯಾಕ್ಟೀರಿಯಾಸ್ ಒಂದೊಂದು ಆ ಟೆಂಪರೇಚರ್ ನ ಸರ್ವೈವ್ ಆಗ್ತದೆ. ಅದಕ್ಕೆ ಏನಾಗ್ತದೆ ಅಂದ್ರೆ ಸಾಧ್ಯದಷ್ಟು ಈ ರೈನಿ ಸೀಸನ್ ದಾಗ ಆ ಟೈಮಿಗೆ ಏನ್ ತಿನ್ನೋದದ ಅದನ್ನಷ್ಟೇ ಕುಕ್ ಮಾಡಿ ಅವಾಗ ಅದನ್ನ ಖಾಲಿ ಮಾಡೋದು ಒಳ್ಳೇದಂತ ನಾ ಹೇಳ್ತೇನೆ. ಅದನ್ನ ನೀವು ಮತ್ತೆ ಮಧ್ಯಾಹ್ನ ತಿಂತೀನಿ, ಸಾಯಂಕಾಲ ತಿಂತೀನಿ ಅಂದ್ರೆ ಏನಾಗ್ತದೆ, ಮೈಕ್ರೋಬಿಯಲ್ ಗ್ರೋತ್ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ. ಸೊ ಸ್ಟೋರ್ಡ್ ಇಡಬೇಡ್ರಿ. ಆಮೇಲೆ ಏನೋ ಅದು ಆಗ್ಲೇ ಹೇಳಿದಂಗೆ ವೆಜಿಟೇಬಲ್ಸ್ ತರಕಾರಿ ಏನದು ಎಲ್ಲ ಫ್ರೆಶ್ಲಿ ಚಾಪ್ಡ್ ಇದನ್ನ ಮಾಡೋದು. ಯಾಕಂದ್ರೆ ನಾವು ಎಷ್ಟು ಲೇಟ್ ಆಗಿ ಇಡ್ತೀವಿ ಅಷ್ಟೊತ್ತು ಏನಂದ್ರೆ ಮೈಕ್ರೋಬಿಯಲ್ ಗ್ರೋತ್, ಅದರಿಂದ ಏನಾಗ್ತದೆ ಫುಡ್ ಪಾಯ್ಸನಿಂಗ್ ಆಗ್ತದೆ. ಈಗ ಅವೇನು ಮೈಕ್ರೋಬ್ಸ್ ಅವು ಇರ್ತಾವಲ್ಲ, ಅವು ತಮ್ಮದೇ ಆದ್ರೆ ಒಂದು ಟಾಕ್ಸಿನ್ಸ್ ಬಿಡ್ತಾವ್ರಿ, ಹೌದಾ? ಅವು ಏನ್ ಮಾಡ್ತಾವ ಅಂದ್ರೆ ಫುಡ್ ಅನ್ನ ಬ್ರೇಕ್ ಮಾಡ್ಕೊಂಡ್ ಹೋಗ್ತವೆ. ಆಸ್ ಎ ಫುಡ್ ಏನ್ ಪೂರ ಆಯ್ತಾ ಅಥವಾ ತಿನ್ನಕಾಗಲ್ಲ, ಸಾವಕಾಶ ಅದನ್ನ ಬ್ರೇಕ್ ಮಾಡ್ಕೊಂತ ಹೋಗ್ತದೆ. ಅದು ಬ್ರೇಕ್ ಮಾಡಿದ ಮೇಲೆ ಅವು ತಾವು ಸೇವನೆ ಮಾಡ್ತಾವ, ಅದರೊಳಗಿನ ಏನು ನ್ಯೂಟ್ರಿಯೆಂಟ್ಸ್ ಅವಕ್ಕೂ ಬೇಕು ಅವು ಅಬ್ಸಾರ್ಬ್ ಮಾಡ್ತಾವ. ಅದಾದ್ಮೇಲೆ ಏನಾಗ್ತದೆ, ಟಾಕ್ಸಿನ್ಸ್ ಉಳಿತಾವ್ರಿ ಅದರೊಳಗೆ. ಆ ಟಾಕ್ಸಿನ್ಸ್ ನಮಗೇನಾಗ್ತಾವ, ಅವು ವಿಷಕಾರಿ ಆಗ್ತಾವ. ಅದಕ್ಕೆ ನಾವು ಅದನ್ನ ಸರಿಯಾಗಿ ಕುದಿಸಿ ಬೇಯಿಸಿ ಆಹಾರನ ಸೇವನೆ ಮಾಡಿದ್ರೆ ಅದನ್ನ ನಾವು ತಡೆಗಟ್ಟ ಬಹಳ ಹೊತ್ತನ್ನ ಇಡಬೇಡ್ರಿ. ಫ್ರೆಶ್ಲಿ ಕುಕ್ಡ್ ಮಾಡಿದ್ದ ಅವಾಗಿಂದ ಅವಾಗಲೇ ಸೇವನೆ ಮಾಡ್ರಿ. ಇಟ್ಟು ಅದನ್ನ ಆಮೇಲೆ ಮತ್ತೆ ನೀವು ಒಳ್ಳೆ ಬಿಸಿ ಮಾಡ್ತೇನೆ ಅಂದ್ರೂ ಅದರಿಂದ ಏನ ನಾವು ಅವಾವುದು ಬಿಸಿ ಮಾಡಿ ಮೈಕ್ರೋಬಲ್ ಇದನ್ನ ತಡೆಗಟ್ಟಬಹುದು ಅಂದ್ರೆ ಇಲ್ಲ, ಅದು ಸ್ಟಿಲ್ ದೇ ಕ್ಯಾನ್ ಸರ್ವೈವ್ ದ ಹೀಟ್. ಹೌದಾ? ಸೊ ಫ್ರೆಶ್ಲಿ ಕುಕ್ಡ್, ಅದಕ್ಕೆ ಆಮೇಲೆ ಔಟ್ ಸೈಡ್ ಫುಡ್, ನೀರು, ನೀರಿಂದನೇ ಈಗೆಲ್ಲ ಟೈಫಾಯ್ಡ್ ಅವು ಇವು ಬರೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಕಾಂಟಾಮಿನೇಟೆಡ್ ವಾಟರು, ಹೊರಗಡೆ ಇದ್ದ ನೀರು, ಹೋಟೆಲ್ ವಾಟರು, ಸಾಧ್ಯದಷ್ಟು ಬಿಸ್ಲೇರಿ ನೀರು ಅಥವಾ ಮನೆಯಿಂದನೇ ಕಾಶಾರಿಸಿದ ನೀರು ವೈರಿ. ಫ್ರೆಶ್ಲಿ ಕುಕ್ಡ್ ಔಟ್ ಸೈಡ್ ಫುಡ್ ಅಂತೂ ಸಾಧ್ಯದಷ್ಟು ಅವಾಯ್ಡ್ ಮಾಡ್ರಿ ಅಂತ ಹೇಳ್ತೇನೆ. ಇದನ್ನ ನಾವು ಅವಾಯ್ಡ್ ಮಾಡಿದ್ರೆ ಫುಡ್ ಪಾಯ್ಸನಿಂಗ್ ತಂತಾನ ಕಡಿಮೆ ಆಗ್ತದ್ರಿ.
1: ಮೇಡಮ್, ಇನ್ನು ಕೆಲವಷ್ಟು ಜನ ಮೊಸರು ಮಜ್ಜಿಗೆನ ತಿನ್ಬೇಕು ಮಳೆಗಾಲದಲ್ಲಿ ಅಂತಾರೆ, ಕೆಲವೊಬ್ರು ತಿನ್ಬಾರ್ದು ಅಂತಾರೆ, ತಾವು ವೈದ್ಯರಾಗಿ ಏನ್ ಹೇಳ್ತೀರಾ?
0: ಇಲ್ಲ, ಮೊಸರು ಮಜ್ಜಿಗೆ ತಗೋಬಹುದ್ರಿ ನೀವು ಎನಿ ಸೀಸನ್, ಯಾಕಂದ್ರೆ ಅದೇ ಯಾರು ಪ್ರೊಬಯೋಟಿಕ್ಸ್. ನಾವೇನು ಹೇಳ್ತೀವಿ ಪ್ರೊಬಯೋಟಿಕ್ಸ್ ಅಂದ್ರೆ ನಮ್ಮ ಹೊಟ್ಟೆಲ್ ಕೋಟಿಗಟ್ಟಲೆ ಮೈಕ್ರೋಬ್ಸ್ ಇರ್ತಾವ್ರಿ, ಹೌದಾ? ಆ ಮೈಕ್ರೋಬ್ಸ್ ನಮ್ ದೇಹದೊಳಗೆ ಬೇಕು, ಯಾಕಂದ್ರೆ ಅಲ್ಲಿ ಫುಡ್ ನಮ್ದು ನಾವು ಇಂಟೆಸ್ಟೈನ್, ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್, ಯೂಶಲಿ ನಮ್ದು ಎಲ್ಲ ಆಹಾರಗಳು ಸ್ಮಾಲ್ ಇಂಟೆಸ್ಟೈನ್ದಾಗ ಪಚನ ಆಗಿ ಎಲ್ಲ ನ್ಯೂಟ್ರಿಯೆಂಟ್ಸ್ ಅಬ್ಸಾರ್ಬ್ ಆಗ್ತವೆ.

0: ಸೊ ಅದಕ್ಕೆ ನಮ್ಗೆ ಏನು ಆಗ್ತದೆ, ಗಟ್ ಮೈಕ್ರೋಬ್ಸ್ ಬೇಕಲೇಬೇಕು. ಈ ಗಟ್ ಮೈಕ್ರೋಬ್ಸ್ ಹೆಲ್ದಿ ಆಗಬೇಕು, ಮಲ್ಟಿಪ್ಲೈ ಆಗಬೇಕು ಅಂತಂದ್ರೆ ನಾವು ಇವು ಪ್ರೊಬಯೋಟಿಕ್ಸ್ ಜಾಸ್ತಿ ತಗೋಬೇಕಾಗ್ತದೆ. ಈ ಹವಾಮಾನದಾಗ ಪ್ರೊಬಯೋಟಿಕ್ಸ್ ಆ್ಯಕ್ಚುಲಿ ನೀವು ತಗೋಬೇಕು. ಸೊ ರಿಚ್ ನ್ಯಾಚುರಲ್ ಬೆಸ್ಟ್ ಪ್ರೊಬಯೋಟಿಕ್ಸ್ ಚೀಪ್ ಆ್ಯಂಡ್ ಬೆಸ್ಟ್ ಅಂದರೆ ಇವು ಕರ್ಡು ಮತ್ತು ಮಜ್ಜಿಗೆ, ಮೊಸರು ಮತ್ತು ಮಜ್ಜಿಗೆ. ಮೊಸರು ಮಜ್ಜಿಗೆ ಸಾಧ್ಯದಷ್ಟು ನೀವು ಮುಂಜಾನೆ ಬ್ರೇಕ್ಫಾಸ್ಟ್ ಅಥವಾ ಲಂಚದಾಗಿಟ್ಕೊ, ಸಾಯಂಕಾಲ ಅವಾಯ್ಡ್ ಮಾಡೋದು ಒಳ್ಳೇದು. ಯಾಕಂದ್ರೆ ಕರ್ಡ್ ಎಲ್ಲ ಅಗೇನ್ ದೇ ಆರ್ ಆಲ್ ಪ್ರೋಟೀನ್ಸ್, ನಿಮ್ಗೆ ಮತ್ತು ಅದರಿಂದ ಕಫ ವೃದ್ಧಿ ಆಗ್ತದೆ. ಅದು ಮಿತ್ ಅಂತ ಹೇಳ್ತಾರೆ, ಬಟ್ ಸ್ಟಿಲ್ ವಿ ಫಾಲೋ ದಟ್. ನೀವು ತಗೊಳ್ಳೋದಾದ್ರೂ ಮೊಸರು ಮಜ್ಜಿಗೆ ತಗೋಬಹುದು, ತಗೊಂಡ್ರು ಬೆಳಗ್ಗೆ ಮತ್ತು ಬ್ರೇಕ್ಫಾಸ್ಟ್ದಾಗ ಮತ್ತು ಸಾಧ್ಯದಷ್ಟು ಲಂಚದಾಗ ಇಟ್ಕೊಳ್ಳಿ. ದೇ ಆರ್ ಗುಡ್, ವೆರಿ ಗುಡ್ ಪ್ರೊಬಯೋಟಿಕ್ಸ್. ಅದಷ್ಟೇ ಅಲ್ಲದೆ ನೀವು ಫರ್ಮೆಂಟೆಡ್ ಫುಡ್ನು ತಗೋಬಹುದು ಈ ಹವಾಮಾನದಾಗ, ಅದೇನು ತೊಂದರೆ. ನಮ್ಮ ಪ್ರೊಬಯೋಟಿಕ್ಸು ಗಟ್ ನಿಮ್ಗೆ ಗೊತ್ತಿದ್ದಂಗೆ ಗಟ್ ಮೈಕ್ರೋಬ್ಸು B12 ಪ್ರೊಡ್ಯೂಸ್ ಮಾಡ್ತಾವ್ರಿ. ಆಮೇಲೆ ವೈಟಮಿನ್ ಕೆ, 50% ಆಫ್ ವೈಟಮಿನ್ ಕೆ ನಮ್ಮ ಗಟ್ ಮೈಕ್ರೋಬ್ಸ್ನ ಸಿಂಥಸೈಸ್ ಪ್ರೊಡ್ಯೂಸ್ ಮಾಡೋದು. ಸೊ ಅವು ಎಷ್ಟು ಹೆಲ್ದಿ ಇರ್ತಾವ, ನಾವು ಅಷ್ಟೇ ಹೆಲ್ದಿ ಇರ್ತೀವಿ.
1: ಖಂಡಿತ ಮೇಡಮ್. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ.
2: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
3: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು KLE ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸುಷ್ಮಾ ಮೇಳೆದವರು. ಮೇಡಮ್, ಇನ್ನು ಮಳೆಗಾಲದಲ್ಲಿ ಕೆಲವರಿಗೆ ಪದೇ ಪದೇ ಚಾ ಕುಡಿಬೇಕು, ಕಾಫಿ ಕುಡಿಬೇಕು ಅನ್ನೋ ಒಂದು ಅಭ್ಯಾಸ ಹೆಚ್ಚಾಗಿರುತ್ತೆ. ಆದರೆ ಇದನ್ನು ಯಾವ ಮಟ್ಟಿಗೆ ಸೇವಿಸಬೇಕು ಅಂತ, ಹಾಗೇನೆ ಈ ಒಂದು ತಂಪು ಪಾನೀಯ ಸೇವನೆ ಅದರ ಬಗ್ಗೆ.
0: ಕ್ವೈಟ್ ಆಬ್ವಿಯಸ್, ಈಗ ಎಲ್ಲ ಹೊರಗಡೆ ಹೋದ ಕೂಡಲೂ ಟೀ ಕುಡಿಬೇಕು, ಕಾಫಿ ಕುಡಿಬೇಕು ಅಂತ ಹೇಳ್ತಾರೆ. ಸೊ ವಿ ಡೈಲಿ ಒನ್ಸ್ ಓಕೆ, ಬಟ್ ನೀವು ಫ್ರೀಕ್ವೆಂಟ್ಲಿ ಜಾಸ್ತಿ ತಗೊಳ್ಳೋದು ಒಳ್ಳೇದಲ್ಲ. ಅದು ಏನಾಗ್ತದೆ ಅಂದರೆ, ಇದು ಚಾ ಕಾಫಿ ನೀವು ತಗೊಂಡ್ರು ಬ್ಲ್ಯಾಕ್ ಕಾಫಿ ಮೇಲೆ, ವಿದೌಟ್ ಶುಗರ್ ವಿದೌಟ್ ಮಿಲ್ಕ್ ಟೀ ಆದರೂ ಬ್ಲ್ಯಾಕ್ ಟೀ, ಹೌದಾ, ನೀವು ಬೇಕಾದ್ರೆ ಅದ್ರಾಗ ಜಿಂಜರ್ ಟೀ ಮಾಡ್ಕೊರಿ, ಆಮೇಲೆ ಲೆಮನ್ ಟೀ ಮಾಡ್ಕೊರಿ, ಅದು ಬೆಸ್ಟ್. ಪ್ರಿಫರೇಬಲಿ ಯು ಪ್ರಿಫರ್ ಮಾಡ್ರಿ, ಇನ್ಸ್ಟೆಡ್ ಆಫ್ ನಿಮ್ಗೆ ಫ್ರೀಕ್ವೆಂಟ್ಲಿ ತಗೊಳ್ಳೋದು ಐತಿ ಅಂತಂದ್ರೆ ಲೆಮನ್ ಜಿಂಜರ್ ಟೀ ಇಲ್ಲ ಬ್ಲ್ಯಾಕ್ ಕಾಫಿ. ಬ್ಲ್ಯಾಕ್ ಕಾಫಿ ಏನದ, ಇದು ನಿಮ್ಮ ಲಿವರ್ನ ಡಿಟಾಕ್ಸ್ ಮಾಡ್ತದೆ. ಲಿವರ್ನ ಲಿವರ್ ಇಟ್ ಸೆಲ್ಫ್ ಡಿಟಾಕ್ಸ್ ಮಾಡ್ತದೆ. ಆ್ಯಕ್ಚುಲಿ ಪೂರಾ ಬಾಡಿನ ಡಿಟಾಕ್ಸ್ ಮಾಡೋದೇ ಲಿವರ್, ಅದಕ್ಕೆ ನಾವು ಏನೂ ಮಾಡೋಕ್ಕೆ ಸಾಧ್ಯ. ಸೊ ಬಟ್ ನೀವು ಇಮ್ಯುನಿಟಿ ಇನ್ಕ್ರೀಸ್ ಮಾಡಿ ಲಿವರ್ ಹೆಚ್ಚು ಬರ್ಡನ್ ಆಗ್ಲಾರ್ದಂಗೆ ನೋಡ್ಕೋಬೇಕಂದ್ರೆ ಬ್ಲ್ಯಾಕ್ ಕಾಫಿ, ಬ್ಲ್ಯಾಕ್ ಕಾಫಿ ವಿದೌಟ್ ಮಿಲ್ಕ್ ಶುಗರ್ ನೀವು 3-4 ಕಪ್ ಡೈಲಿ ಸೇವನೆ ಮಾಡಬಹುದು. 100 ml ಸೇವನೆ ಮಾಡಬಹುದು, ಏನು ತೊಂದರೆ ಇಲ್ಲ. ಅದು ಲಿವರ್ ಅನ್ನು ಫುಲ್ ಕ್ಲೀನ್ ಮಾಡ್ತಾ ಇದ್ದಾರೆ. ಓಕೆ, ನೀವು ಪ್ರಿಫರ್ ಮಾಡೋದಾದ್ರೆ ಇದನ್ನು ಪ್ರಿಫರ್ ಮಾಡಿ. ಇನಿಷಿಯಲಿ ನಿಮ್ಗೆ ಸ್ವಲ್ಪ ಡಿಫಿಕಲ್ಟ್ ಆಗ್ತದೆ, ಬಟ್ ನೀವು ಅದನ್ನು ಹ್ಯಾಬಿಚುಯೇಟ್ ಮಾಡ್ಕೊಂಡ್ರೆ ಆಮೇಲೆ ನಿಮ್ಗೆ ಮಿಲ್ಕು ಮತ್ತು ಶುಗರ್ ಇದ್ದಿದ್ದು ನಿಮಗೆ ಇಷ್ಟ ಆಗಂಗಿಲ್ಲ. ಟೀ ಆದರೂ ಹಂಗೆ ಮಾಡ್ಬೋದು, ಸ್ವಲ್ಪ ಟೀ ಪೌಡರ್ ಹಾಕಿ ನೀವು ಅದರೊಳಗೆ ಜಿಂಜರ್ ಹಾಕ್ರಿ, ಹರ್ಬ್ಸ್ ಹಾಕೋರಿ. ಈಗ ಹರ್ಬಲ್ ಟೀ ಅದನ್ನು ಮಾಡ್ಕೊಂಡು ಕುಡಿಯೋದು ಒಳ್ಳೇದು. ಸಾಧ್ಯದಷ್ಟು ಈ ಟೀ ನಿಮಗೆ ತಗೊಳ್ಳೋದಾದ್ರೂ ಒಂದ್ಸಲ ಯಾವಾಗಾರ ತಗೊಂಡ್ರಿ, ಆಮೇಲೆ ಖಾಲಿ ಹೊಟ್ಟೆ ಒಳಗೆ ಸೇವನೆ ಮಾಡಿಬಿಡ್ರಿ. ಇಮಿಡಿಯೇಟ್ಲಿ ಆಫ್ಟರ್ ಫುಡ್ ಸೇವನೆ ಮಾಡೋದು ಒಳ್ಳೇದಲ್ಲ, ಯಾಕಂದ್ರೆ ಇದೇನು ಮಾಡ್ತದೆ ಅಂದರೆ ಪಚನನ್ನು ಸ್ಲೋ ಮಾಡಿಬಿಡ್ತದೆ ಅಥವಾ ನ್ಯೂಟ್ರಿಯೆಂಟ್ ಅಬ್ಸಾರ್ಬ್ ಮಾಡೋಕ್ಕೆ ಕೊಡೋದಿಲ್ಲ. ನೀವು ವಿತ್ ಮಿಲ್ಕು ಮತ್ತು ಶುಗರ್ ಕಂಟೆಂಟ್ ತೊಗೊಂಡ್ಬಿಟ್ರಿ ಅಂತಂದ್ರೆ ಒಂದು ಕ್ಯಾಲರೀಸ್ ಹೈ ಕೊಡೋದು, ಇದ್ರೊಳಗೆ ಸ್ವಲ್ಪ ಕ್ಯಾಲರೀಸ್ ಇರ್ತದೆ, ನಾವು ಮತ್ತೆ ಕ್ಯಾಲರೀಸ್ ಹೈ ಮಾಡಕತ್ತೇವೆ ಅದ್ರಾಗ ಶುಗರು ಮತ್ತು ಮಿಲ್ಕ್ ಹಾಕಿ. ಸೊ ಪ್ರಿಫರೇಬಲಿ ನೀವು ಗ್ರೀನ್ ಟೀ, ಯಾ ಹರ್ಬಲ್ ಟೀ, ಬ್ಲ್ಯಾಕ್ ಕಾಫಿ ಪ್ರಿಫರ್ ಮಾಡಿ. ನೀವು ಯಾರು ಫ್ರೀಕ್ವೆಂಟ್ಲಿ ಕೊಡೋರಿದ್ರೆ ಇದಕ್ಕೆ ಸ್ವಿಚ್ ಆಗ್ರಿ ಅಂತ ನಾನು ಹೇಳಿದೆ.
1: ಮೇಡಮ್, ಈಗ ನಮ್ಮ ಒಂದು ಆಹಾರದ ಜೊತೆ ಜೊತೆಗೇನೆ ನಮ್ದು ಒಂದು ಆರೋಗ್ಯಕರ ಒಂದು ಜೀವನ ಶೈಲಿ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಹಾಗಾಗಿ ಉತ್ತಮ ಒಂದು ಆರೋಗ್ಯಕ್ಕಾಗಿ ಆಹಾರದ ಹೊರತಾಗಿ ನಮ್ಮ ಜೀವನ ಶೈಲಿ ಯಾವ ರೀತಿಯ ಅಭ್ಯಾಸಗಳನ್ನು ನಾವು ಅಳವಡಿಸ್ಕೊಳ್ಬೇಕು?
0: ಸೊ ಈಗ ಒಂದು ಸ್ವಲ್ಪ ಕೋಲ್ಡ್ ಸೀಸನ್, ಆಮೇಲೆ ನಾವು ಹೊರಗಡೆ ಹೋಗಿ ಬಂದ್ಮೇಲೂ ಮಳಿ ಒಳಗೆ ತೋರಿಸ್ಕೊಂತೀವಿ, ಇದನ್ನಾಗ್ತದೆ. ಸೊ ಆಹಾರ ಪದ್ಧತಿ ಅಂತೂ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಆಕ್ಟಿವಿಟೀಸ್ ಒಂದು ಸ್ವಲ್ಪ, ಈಗ ನೀವು ಯೋಗ ಆಮೇಲೆ ಬ್ರೀತಿಂಗ್ ಎಕ್ಸಸೈಸು ಏನು ಸಾಧ್ಯದಷ್ಟು ಸ್ವಲ್ಪ ಆಕ್ಟಿವಿಟೀಸ್, ಸೆಡೆಂಟ್ರಿ ಲೈಫ್ ಸ್ಟೈಲ್ನ ಸ್ವಲ್ಪ ಅವಾಯ್ಡ್ ಮಾಡಿ ಸ್ವಲ್ಪ ನಾವು ಆಕ್ಟಿವಿಟೀಸನ್ನು ಇನ್ವಾಲ್ವ್ ಮಾಡ್ಕೊಳ್ಳೋದು ಒಳ್ಳೇದು. ಹೈಜೀನ್ ಮೇಂಟೈನ್ ಮಾಡಬೇಕ್ರಿ. ಆಮೇಲೆ ಈಗ ನೀವು ಕಿಚನ್ ಒಳಗೂ ವೆಸಲ್ಸ್ ಏನದಾವು ಸಾಧ್ಯದಷ್ಟು

0: ಈ ಮೈಕ್ರೋಬಿಯಲ್ ಗ್ರೋತ್ ಜಾಸ್ತಿ, ಸ್ಪೆಷಲಿ ಫಂಗಸ್ಸು, ಫ್ರೂಟ್ಸು, ವೆಜಿಟೇಬಲ್ಸ್ ಎಷ್ಟು ಬೇಕೋ ನಿಮಗೆ ಅಷ್ಟು ತೊಗೊಂಬರ್ರಿ. ಜಾಸ್ತಿ ತಂದು ಸ್ಟೋರ್ ಮಾಡಬೇಡ್ರಿ. ಫ್ರೆಶ್ಲಿ ಅವೈಲೇಬಲ್ ನಿಮ್ಮ ಮನೆ ಹತ್ರ ಅಥವಾ ಎಲ್ಲರೂ ಸಿಗ್ತಾ ಇದ್ರೆ, ಈಗ ನೋಡ್ರಿ ಬ್ಲಿಂಕೆಟ್ ಅವ್ಯೂ ಎಲ್ಲ ಬಂದು ನಮ್ಗೆ ಇನ್ನಷ್ಟು ಅನುಕೂಲ ಆಗೈತಿ. ಸೊ ಸಾಧ್ಯದಷ್ಟು ಯಾವಾಗ ಬೇಕಾವಾಗ ಅಷ್ಟೇ ತಂದು ಅವಾಗಲೇ ಫ್ರೆಶ್ಲಿ ಯೂಸ್ ಮಾಡಿ ಸ್ಟೋರ್ ಮಾಡಕ್ಕೆ ಹೋಗ್ಬೇಡ್ರಿ. ಆಮೇಲೆ ಸೆಲ್ಫ್ ಹೈಜೀನು ಮೇಂಟೈನ್ ಮಾಡಬೇಕಾಗ್ತದೆ. ಸ್ವಲ್ಪ ಆಕ್ಟಿವಿಟೀಸ್ ಇಟ್ಕೊರಿ. ಆಮೇಲೆ ಈಗ ಬಟ್ಟೆ ನಿಮ್ಗೆ ಈ ವೆದರ್ದಾಗ ಜಸ್ಟ್ ಜಲ್ದಿ ಡ್ರೈ ಆಗಲ್ಲ. ಸೊ ವೆಟ್ ಕ್ಲೋತ್ಸ್ ವೇರ್ ಮಾಡಬೇಡ್ರಿ, ಅದರಿಂದನೂ ಸ್ಕಿನ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಆಮೇಲೆ ಫಸ್ಟ್ ಬಂದ ಕೂಡ ಕೈಯು ಕಾಲು ಫೇಸು ನಾವು ಎಂಟ್ರಿ ಆದ ಕೂಡ, ಯಾಕಂದ್ರೆ ನಾವು ಹೊರಗಡೆಯಿಂದ ಬರಬೇಕಾದ್ರೆ, ಯಾಕಂದ್ರೆ ರೇನಿ ಸೀಸನು, ಆಮೇಲೆ ಕೈಯು ಕಾಲು ಇದನ್ನ ಕೂಡ ಹೊರಗಡೆಯಿಂದ ಬ್ಯಾಕ್ಟೀರಿಯಾಸನ್ನು ನಾವು ಒಳಗಡೆ ತರ್ತಾ ಇದ್ದೀವಿ. ಅದಕ್ಕೆ ನೋಡ್ರಿ ಮೊದಲಿನ ಮಂದಿ ಮುಂಚೆ ಮನೆ ಒಳಗೆ ಎಂಟ್ರಿ ಆಗೋದಕ್ಕಿಂತ ಮುಂಚೆ ಕೈಯ ಕಾಲ ತೊಳ್ಕೊಂಡು ಒಳಗೆ ಬರ್ತಿದ್ರು. ಸೊ ನಾವು ಅದನ್ನು ಫಾಲೋ ಮಾಡೋದು ಒಳ್ಳೆಯದು. ಸೊ ಹ್ಯಾಂಡು ಫೇಸು, ಆಮೇಲೆ ಇದನ್ನು ಹುಡುಗರು ಚಿಕ್ಕ ಮಕ್ಕಳಿಗೆ ಸ್ಪೆಷಲಿ ಸೋಪ್ ಹಚ್ಚಿ ಕೈ ತೊಕೊಂಡು, ಅವರಷ್ಟೇ ಅಲ್ಲ ಎಲ್ಲರೂ ಹೊರಗಡೆಯಿಂದ ಬಂದ ಮೇಲೆ ಕೈಯ ಕಾಲ ತೊಳ್ಕೊಳ್ಳೋದು ಒಳ್ಳೆಯದು. ಆಮೇಲೆ ಇದೆಲ್ಲ ಹೈಜೀನ್ ಮೇಂಟೈನ್ ಮಾಡಬೇಕು. ಇದಿಷ್ಟು
1: ಮೇಡಮ್. ಇನ್ನು ಕೊನೆಯದಾಗಿ ನಮ್ಮ ಕೇಳುಗರಿಗೆ ಕೇಳಿ ವಿಣೋದ್ವನಿಯ ಮೂಲಕ ಯಾವ ಒಂದು ಕಿವಿ ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ?
0: ಎಸ್, ಕಿವಿ ಮಾತು, ನಾನು ಆಸ್ ಅ ಡೈಟಿಷಿಯನ್ ಆದ್ರೆ ನನ್ನ ಫುಡ್ ಜಾಸ್ತಿನೇ ಇದನ್ ಮಾಡೋದು. ಸೊ ಈ ಸೀಸನ್ದಾಗ ಸ್ಪೆಷಲಿ ನೀವು ಯಾವ ತರ ಆಹಾರ, ಕಾರ್ಬೋಹೈಡ್ರೇಟ್ಸ್ ತಗೋರಿ. ಮಾಡ್ರೇಟ್ ಕಾರ್ಬೋಹೈಡ್ರೇಟ್ಸ್ ಇರಲಿ, ಎನರ್ಜಿ ಕೊಡ್ತದೆ. ಜಿಂಕ್ ಅಂತ ನಾವು ಏನೇ ಹೇಳ್ತೀವಿ, ಯಾಕಂದ್ರೆ ಜಿಂಕ್, ಯಾಕಂದ್ರೆ ನೀವು ಆಗ್ಲೇ ಹೇಳಿದ್ರಿ ಫುಡ್ ಪಾಯ್ಸನಿಂಗು, ಆಮೇಲೆ ಈಗ ಗಟ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರ್ತದೆ, ಲೂಸ್ ಮೋಷನ್ ಆ ತರ. ಸೊ ಅದ್ರೊಳಗೆ ಈಗ ನೀವು ಗೂಗಲ್ದಾಗ ಎಲ್ಲ ಸರ್ಚ್ ಮಾಡಿದ್ರೆ ನಿಮಗೆಲ್ಲ ಇವೆಲ್ಲ ಸಿಗ್ತಾವೆ. ಸೊ ಕಾರ್ಬ್ಸು, ಪ್ರೋಟೀನ್ಸು ಹೈ ಇಟ್ಕೋರಿ, ಯಾಕಂದ್ರೆ ಪ್ರೋಟೀನ್ಸ್ ಇದ್ದಷ್ಟು ಏನಾಗ್ತದೆ, ರೋಗಾಣು ಶಕ್ತಿನೂ ಇಂಪ್ರೂವ್ ಆಗ್ತದೆ. ಆ್ಯಂಡ್ ಜಿಂಕ್ ಫುಡ್ ಜಾಸ್ತಿ ಇರಲಿ. ಸೀಡ್ಸು ಈ ಥರ ಎಲ್ಲ, ಬೇಳೆ ಅಥವಾ ಸೀಡ್ಸು, ನಟ್ಸ್ ಆ್ಯಂಡ್ ಸೀಡ್ಸ್ ನಾವೇನು ಹೇಳ್ತೀವಿ, ಅದರೊಳಗೆ ಜಿಂಕ್ ಇರ್ತದೆ. ಜಿಂಕ್, ಮ್ಯಾಗ್ನೀಷಿಯಮ್ ಇವೆಲ್ಲ ಸ್ಟಮಕ್ ಅಪ್ಸೆಟ್ ಆಗೋದಿಲ್ಲ ನಿಮಗೆ ಇದನ್ನು ಇನ್ವಾಲ್ವ್ ಮಾಡ್ಕೊಳ್ಳೋದ್ರಿಂದ. ವೈಟಮಿನ್ ಸಿ ಫುಡ್, ರಿಚ್ ಫುಡ್ ಸೇವನೆ ಮಾಡಿರಿ. ವೈಟಮಿನ್ಸು, ಮಿನರಲ್ಸು, ಪ್ರೋಟೀನ್ಸು, ಫ್ಯಾಟ್ ಸ್ವಲ್ಪ ಮಾಡ್ರೇಟ್ ಇರಲಿ, ಕಾರ್ಬೋಹೈಡ್ರೇಟ್ಸ್ ಇರಲಿ, ಅದರ ಜೊತೆ ನಿಮ್ಮದು ಡೈಲಿ ಆ್ಯಕ್ಟಿವಿಟೀಸ್ ಇರಲಿ. ಸೆಡೆಂಟ್ರಿ ಲೈಫ್ ಸ್ಟೈಲ್ ಸಾಧ್ಯದಷ್ಟು ಅವಾಯ್ಡ್ ಮಾಡಿರಿ. ನಿಮಗೆ ಏನೂ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಡೈಲಿ ಪ್ರಾಣಾಯಾಮ ಅದನ್ನರೇ ಮಾಡಿರಿ. ಕುಂತಲ್ಲೇ ಹಂಗೆ ಇದನ್ನು ಮಾಡೋದಕ್ಕಿಂತ ಏನಾರು ಟಿ ವಿ ನೋಡ್ಕೊತ ಏನೋ ನೋಡ್ತಾ ಇದ್ರು ಸ್ವಲ್ಪ ಮೂಮೆಂಟ್ಸ್ ಇರಲಿ. ಆಮೇಲೆ ಎವ್ರಿ ಹಾಫ್ ಎನ್ ಅವರ್ ಮೇಕ್ ಶೋರ್ ನೀವು ಒಂದು ಸ್ವಲ್ಪ ನಿಮ್ಮಲ್ಲಿ ಏನಾದ್ರು ಮೂಮೆಂಟ್ ಇರಲಿ. ಆಮೇಲೆ ವಾಟರ್ನು ಕಡಿಮೆ ಮಾಡಬೇಡ್ರಿ, ನೀರಡ್ಕೆ ಆಗಲೇ ಆಗದೆ ಇರಲಿ. ಆಮೇಲೆ ಕಾಸ್ ಎರ್ಸಿದ್ದ ನೀರು ದಿನಕ್ಕೆ 2 ಇಲ್ಲ 2.5 ಲೀಟರ್ಸ್ ಮಿನಿಮಮ್ ವಾಟರ್ ಕನ್ಸಪ್ಷನ್ ಮಾಡಲಿ. ಆಮೇಲೆ ನಾವಿಷ್ಟೆಲ್ಲ ಆಹಾರ ಮತ್ತು ಆಕ್ಟಿವಿಟಿ ಹೇಳಿದ್ವಿ, ಲೈಫ್ ಸ್ಟೈಲ್ ಒಳಗೆ ಸ್ಲೀಪು ಅಷ್ಟೇ ಇಂಪಾರ್ಟೆಂಟ್. ವಿದೌಟ್ ಸ್ಲೀಪ್ ಮೋಡ್ದಾಗ ಬಾಡಿ ಹೋತಂದ್ರೆ ಅದು ಎಲ್ಲ ಡಿಟಾಕ್ಸ್ ಮೋಡ್ದಾಗ ಹೋಗ್ತದೆ. ಸೊ ಬೆಳಗ್ಗೆಯಿಂದ ನಾವು ಏನು ಮಾಡಿರ್ತೀವಿ ಅದನ್ನೆಲ್ಲ ಅದು ರಿಪೇರ್ ಮಾಡ್ಕೋತಾ ಇರ್ತದೆ. ಸೊ 7 to 8 hours ಸ್ಲೀಪ್ ಈಸ್ ಮ್ಯಾಂಡೇಟರಿ, ಕಂಪಲ್ಸರಿ. ನೀವು ಅದನ್ನು ಮಾಡಲಿಲ್ಲ ಅಂದರೆ ಯಾವ ಮೆಟಬಾಲಿಸಮು ಅಥವಾ ಏನು ಎಷ್ಟು ನೀವು ಹೆಲ್ದಿ ಫುಡ್ ಸೇವನೆ ಮಾಡಿ ಬರೀ ನಾನು 6 hours 5 hours ಸ್ಲೀಪ್ ಮಾಡ್ತೇನೆ ಅಂದರೆ ಇಟ್ಸ್ ಆಫ್ ನೋ ಯೂಸ್. ಸೊ ಅದರ ಜೊತೆ ನಿಮ್ಮ ಆಕ್ಟಿವಿಟೀಸ್ ಜೊತೆ ನೀವು ಸ್ಲೀಪ್ನು ಅಷ್ಟೇ 7 to 8 hours ಕಂಪಲ್ಸರಿ ಆಗಬೇಕು. ಮಕ್ಕಳಲ್ಲಿ 10 to 11 hours ನಾವು ಹೇಳ್ತೀವಿ. ಸೊ ಇದನ್ನು ಅಳವಡಿಸ್ಕೊಳ್ಳೋದು ಒಳ್ಳೆಯದು. ಆಹಾರ ಮತ್ತು ಆಹಾರ ಪದ್ಧತಿಗಳು ನಮ್ದು ಲೈಫ್ ಸ್ಟೈಲ್ ಒಳಗೆ ಈ ಇದ್ರಾಗ ನಾವು ಇದೆಲ್ಲ ಚೇಂಜಸ್ ಮಾಡೋಕ್ಕೂ ಸಾಧ್ಯದಷ್ಟು ಹೈಜೀನ್ ಮೇಂಟೈನ್ ಮಾಡಿರಿ. ರೀಜನಲ್ ಆ್ಯಂಡ್ ಸೀಸನಲ್ ಫುಡ್ಸ್ ಪ್ರಿಫರ್ ಮಾಡಿರಿ, ಥರೋಲಿ ವಾಶ್ಡ್. ಆಮೇಲೆ ಔಟ್ಸೈಡ್ ಫುಡ್ ಈ ಸೀಸನ್ದಾಗ ಸಾಧ್ಯದಷ್ಟು ಸ್ವಲ್ಪ ಅವಾಯ್ಡ್ ಅಂತ ಹೇಳ್ತೀನಿ.
1: ಖಂಡಿತ ಮೇಡಮ್. ಮೇಡಮ್, ಮಳೆಗಾಲದಲ್ಲಿ ಆರೋಗ್ಯ ಕಾಪಾಡಿಕೊಳ್ಳುವುದಕ್ಕಾಗಿ ಸರಿಯಾದ ಆಹಾರ ಪದ್ಧತಿ ಜೊತೆಗೆ ಸ್ವಚ್ಛತೆ ಜೊತೆಗೆ ಉತ್ತಮ ಜೀವನ ಶೈಲಿಯ ಕುರಿತು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಡಾಕ್ಟರ್ ಸುಷ್ಮಾ ಮೇಳೆ, ಇವರು ಸಹಾಯಕ ಪ್ರಾಧ್ಯಾಪಕರು, ಪೌಷ್ಟಿಕಾಂಶ ಮತ್ತು ಆಹಾರ ಪದ್ಧತಿ ವಿಭಾಗ, ಸ್ಕೂಲ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್, ಕಾಹೇರ್, ಬೆಳಗಾವಿ. ಮತ್ತೊಂದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.
2: केली कैंसर हॉस्पिटल नेहरू नगर बेळगाव.
3: कैंसर कोणत्याही प्रकारचा असो अत्याधुनिक उपचार एकाच छताखाली भेटते.
2: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर, अत्याधुनिक टेक्नॉलॉजी सहित सुसज्ज हॉस्पिटल केली कैंसर हॉस्पिटल.
3: केलीज डॉक्टर प्रभाकर कोरे हॉस्पिटल आणि MRC च्या पाठीमागे नेहरू नगर बेळगाव येथे.
2: तुमच्या आरोग्यासाठी नवीन आशेचा किरण केली कैंसर हॉस्पिटल.
3: मिळणाऱ्या सुविधा, हायली स्किल्ड डॉक्टर्स टीम, केमोथेरपी, हेमटो ऑन्कोलॉजी, बोन मॅरो ट्रान्सप्लांट,
2: रोबोटिक सर्जरी, पीडियाट्रिक ऑन्कोलॉजी ऍडव्हान्स रेडिओ थेरपी आणि यासोबत सर्व प्रकारच्या कॅन्सर वरती उपचार.
3: आमचा पत्ता केलीज डॉक्टर प्रभाकर कोरे हॉस्पिटल आणि MRC च्या पाठीमागे केली कॅन्सर हॉस्पिटल नेहरू नगर बेळगाव येथे.
2: फोन नंबर 08312552500 आणि 2473777.
3: मोबाईल नंबर 6360712326 किंवा टोल फ्री नंबर 1099.
2: आजच भेट द्या केली कॅन्सर हॉस्पिटल बेळगाव येथे.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಕೆಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು. ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗಾವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831-24-71-399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.
3: One Life, Ambika Infra Build and Core Developers, the new landmark of Belagavi. Are you ready to witness a new landmark in luxury? Introducing the city's largest and most ambitious gated community, Ambika One Life, One Care. This isn't just another residential project. It represents a monumental shift in how our city lives. We are offering a sprawling paradise meticulously designed for those who refuse to settle for anything but the absolute best in modern living. This grand vision is brought to life through a prestigious joint venture between Core Developers and Ambika Group. By combining decades of industry expertise and a shared passion for excellence, this partnership ensures that every square foot of your home is built with uncompromising quality. Our commitment to total transparency and the highest standards of modern engineering provides you with a home that is as sturdy as it is beautiful. Located at the elite 9th cross, Bhagyanagar, this massive development features 200 luxury flats, creating a vibrant city within a city. Residents will enjoy ultimate peace of mind within a secure, gated environment surrounded by world-class amenities and a community of like-minded families. At this scale, the luxury is larger, the gardens are greener, and the lifestyle is truly unmatched in the region. The future of Belagavi is here, and your place in it is waiting. Don't miss the opportunity to own a home in the city's most talked about address, where care meets comfort. Call us today at 7760477279 or visit our site office at Ambika Platinum to book your dream flat. Ambika One Life, One Care. It is the biggest lifestyle statement in town.
4: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 8660335 or at 9449821222. Visit kcpt.kaher.edu.in. KLE College of Physiotherapy, empowering your future in healthcare.

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचं योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचं निदान करणं आणि योग्य उपचार करणं, तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು ಕೆಎಲ್ಇ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಒಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. ಕೆಎಲ್ಇ ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ ಕೆಎಲ್ಇ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448141503 ಹಾಗೂ 8123871607.
2: KLE Technological University, Belagavi. Admissions open for 2026-27. Dr. M.S. Sheshgiri Campus, Belagavi. KCET code E036. More than 500 placement offers were received in 2025-26. Students secured a highest annual package of up to 16 lakh per annum. The university has 150-plus experienced faculty members and 50-plus doctoral degree holders. Well-equipped learning factory, tinkering lab and Wi-Fi-enabled hostel facilities are available. UG courses, biomedical engineering, chemical engineering, civil engineering, engineering, computer science and engineering, AI, electronics and communication engineering, electrical and electronics engineering, mechanical engineering, BCA, PG courses, MCA, MBA and M.Tech in structural engineering, civil. 60 plus companies including Infosys, Juniper Networks, HPE, Federal Bank and Bosch visit the campus for recruitment. For more information, call 0831 244 0322 or visit www.kletech.ac.in.

0: ಎಲ್ ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಕೆಎಲ್ಇ ಫಾರ್ಮಸಿ ಕಾಲೇಜ್ ಬೆಳಗಾವ್ ಶೈಕ್ಷಣಿಕ ವರ್ಷ 2026 आणि 27 साठी प्रवेश प्रक्रिया सुरू झाली आहे. एअरपोर्ट रोड बसवणकुर्ची बेळगाव येथे अत्याधुनिक सुविधांनी सुसज्ज नव्या कॅम्पस मध्ये महाविद्यालय स्थलांतरित झाले आहे. उपलब्ध अभ्यासक्रम असा आहे BFarm, PharmD, MPharm, PhD. फार्मसी क्षेत्रात उच्च शिक्षण घेण्यासाठी सुवर्ण संधी. महाविद्यालयाची प्रमुख वैशिष्ट्ये 100 अधिक वर्षाची शैक्षणिक परंपरा आणि अनुभव, जगभरातील 3000 अधिक माजी विद्यार्थ्यांचे भक्कम नेटवर्क, बेळगाव विमानतळ रस्त्यावरील सुसज्ज आणि अत्याधुनिक नवा कॅम्पस, परिणामाधारित शिक्षण पद्धती, प्रगत डिजिटल लर्निंग इकोसिस्टम, जागतिक दर्जाचे ग्रंथालय आणि माहिती केंद्र, आधुनिक प्रयोगशाळा व प्रात्यक्षिक प्रशिक्षण सुविधा, आधुनिक वसतिगृहे आणि क्रीडा सुविधा सुद्धा. NAC A+ ग्रेड आणि NIRF क्रमवारी प्राप्त प्रतिष्ठित संस्थेत गुणवत्तापूर्ण शिक्षण आणि उत्तम रोजगार संधींना प्राधान्य. अधिक माहितीसाठी संपर्क करा 0831-2471-399 आणि 9740639702. वेबसाइट आहे www.kleefarm.edu.

0: ऑन्कोलॉजी ऍडव्हान्स रेडिओ थेरपी आणि यासोबत सर्व प्रकारच्या कॅन्सर वरती उपचार.
1: आमचा पत्ता केलीस डॉक्टर प्रभाकर कोरे हॉस्पिटल आणि MRC च्या पाठीमागे केली कॅन्सर हॉस्पिटल नेहरू नगर बेळगाव येथे.
0: फोन नंबर 08312552500 आणि 2473777.
1: मोबाईल नंबर 6360712326 किंवा टोल फ्री नंबर 1099.
0: आजच भेट द्या केली कॅन्सर हॉस्पिटल बेळगाव येथे.
2: KLE Technological University, Belagavi. 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಕನಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬಾಷ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 08312440322 ಅಥವಾ www.aletech.ac.in ಗೆ ಭೇಟಿ ನೀಡಿ. ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. BPT ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kaher.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and
1: KLE
0: Medical Society.
1: KLE Pharmacy College, Umbalgami. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu. ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್, ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರೆ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು 2-wheeler ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ, G5 ಗ್ರೌಂಡ್ ಫ್ಲೋರ್, 9th Cross, ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.

0: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव केल अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. अलर्जी, त्वचा रोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवंत कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.
1: KLE Pharmacy College, ಬೆಳಗಾವಿ. 2026-27 ರ ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು. NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

0: दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केली विश्वनाथ कत्ती दंत महाविद्यालय, केली युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
1: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
2: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-033-5218 or at 944-982-1222. Visit kcpt.kaher.edu.in. KLE College of Physiotherapy, empowering your future in healthcare.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಕೆಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವ್ 2026 ಆಣಿ 2027 ಸಾಠಿ ಪ್ರವೇಶ ಪ್ರಕ್ರಿಯಾ ಸುರು ಝಾಲಿಯೆ. ಡಾಕ್ಟರ್ ಎಮ್ ಎ ಶೇಷಗಿರಿ ಕ್ಯಾಂಪಸ್ ಬೆಳಗಾವ್. ಕೆಸಿಟಿ ಕೋಡ್ E036 ಆಣಿ ಕಾಮೆಡ್ ಕೆ ಕೋಡ್ E065. 2025 ಆಣಿ 2026 ಮಧ್ಯೆ 500 ಪೇಕ್ಷಾ ಅಧಿಕ ಪ್ಲೇಸ್ಮೆಂಟ್ ಆಫರ್ಸ್ ಪ್ರಾಪ್ತ. ವಿದ್ಯಾರ್ಥ್ಯಾಂ ವಾರ್ಷಿಕ 16 LPA ಪರ್ಯಂತ ಉಚ್ಚತಮ ಪ್ಯಾಕೇಜ್. 150 ಪೇಕ್ಷಾ ಅಧಿಕ ಅನುಭವೀ ಪ್ರಾಧ್ಯಾಪಕ ತಸೇಜ್ 50 ಹುನ್ ಅಧಿಕ PhD ಧಾರಕ ಶಿಕ್ಷಕ. ಅತ್ಯಾಧುನಿಕ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಆಣಿ ವೈಫೈ ಸುವಿಧೆಸಹ ಹಾಸ್ಟೆಲ್ ವ್ಯವಸ್ಥಾ. ಉಪಲಬ್ಧ ಅಭ್ಯಾಸಕ್ರಮ ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಇಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA, PG ಕೋರ್ಸಸ್ MCA, MBA, MTech ಇನ್ ಸ್ಟ್ರಕ್ಚರ್ ಇಂಜಿನಿಯರಿಂಗ್ ಸಿವಿಲ್. ಇನ್ಫೋಸಿಸ್, ಜುನಿಪರ್, HPE, ಫೆಡರಲ್ ಬ್ಯಾಂಕ್ ಆಣಿ ಬೋಶ್ ಯಾಸಾರ್ಖ್ಯಾ 60 ಹುನ್ ಅಧಿಕ ನಾಮಾಂಕಿತ ಕಂಪನಿಯಂಚಿ ಕ್ಯಾಂಪಸ್ ವಿಸಿಟ್. ಅಧಿಕ ಮಾಹಿತಿ ಸಂಪರ್ಕ ಕರಾ 0831244032 ಆಣಿ www.kletech.ac.in ಯಾ ವೆಬ್ಸೈಟ್ಲಾ ವಿಸಿಟ್ ಕರಾ.
2: ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. PPT ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಕೆಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831-24-71-399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.
3: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव केल अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. अलर्जी, त्वचा रोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवन कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಮೂರು ರಾಷ್ಟ್ರಗಳ ಪ್ರವಾಸದ ಕೊನೆಯ ಹಂತದಲ್ಲಿ ನ್ಯೂಜಿಲೆಂಡ್ನ ಆಕ್ಲೆಂಡ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಹೆಚ್ಚಿನ ಪ್ರಮಾಣದ ಆಲ್ಕೋಹಾಲ್ ಅಂಶ ಹೊಂದಿರುವ ಔಷಧಗಳ ನಿಯಂತ್ರಣಕ್ಕೆ ಕೇಂದ್ರ ಸರ್ಕಾರದಿಂದ ನಿಯಮ ತಿದ್ದುಪಡಿ. ಆಸ್ಟ್ರೇಲಿಯಾದಿಂದ ತಮಿಳುನಾಡಿನ ಅಮೂಲ್ಯ ಪ್ರಾಚೀನ ಕಲಾಕೃತಿಗಳ ಮರುಪಡೆಯುವಿಕೆಗೆ ಹರ್ಷ ವ್ಯಕ್ತಪಡಿಸಿದ ಉಪರಾಷ್ಟ್ರಪತಿ. ಹಾಗೂ ಮಹಿಳಾ ಟೆಸ್ಟ್ ಕ್ರಿಕೆಟ್, ಇಂಗ್ಲೆಂಡ್ ವಿರುದ್ಧ ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ. ಈಗ ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮೂರು ರಾಷ್ಟ್ರಗಳ ಪ್ರವಾಸದ ಕೊನೆಯ ಹಂತವಾಗಿ ಇಂದು ನ್ಯೂಜಿಲೆಂಡ್ನ ಆಕ್ಲೆಂಡ್ ತಲುಪಿದ್ದಾರೆ. ಆಕ್ಲೆಂಡ್ ವಿಮಾನ ನಿಲ್ದಾಣದಲ್ಲಿ ಪ್ರಧಾನಿಯವರನ್ನು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಆತ್ಮೀಯವಾಗಿ ಬರಮಾಡಿಕೊಂಡರು. ಅಲ್ಲಿ ಅವರಿಗೆ ಭಾರತ ನ್ಯೂಜಿಲೆಂಡ್ ಸಶಸ್ತ್ರ ಪಡೆಗಳಿಂದ ಔಪಚಾರಿಕ ಸ್ವಾಗತ ದೊರೆಯಿತು. ಈ ಪ್ರವಾಸದ ಸಮಯದಲ್ಲಿ ಉಭಯ ನಾಯಕರು ವ್ಯಾಪಾರ, ಹೂಡಿಕೆ, ಶಿಕ್ಷಣ, ತಂತ್ರಜ್ಞಾನ ಮತ್ತು ಜನರ ನಡುವಿನ ಸಂಬಂಧ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಚರ್ಚಿಸುವ ನಿರೀಕ್ಷೆ ಇದೆ. ಇದು ಉಭಯ ದೇಶಗಳ ನಡುವಿನ ಉತ್ತಮಗೊಳ್ಳುತ್ತಿರುವ ಪಾಲುದಾರಿಕೆಯನ್ನು ಪ್ರತಿಬಿಂಬಿಸುತ್ತದೆ. ಈ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರಮುಖ ಉದ್ಯಮಿಗಳು ಮತ್ತು ಕ್ರೀಡಾಪಟುಗಳೊಂದಿಗೆ ಸಂವಹನ ನಡೆಸಲಿದ್ದಾರೆ. ನ್ಯೂಜಿಲೆಂಡ್ ಪ್ರವಾಸಕ್ಕೂ ಮುನ್ನ ಪ್ರಧಾನಿ ಆಸ್ಟ್ರೇಲಿಯಾದ ಐತಿಹಾಸಿಕ ಉನ್ನತ ಮಟ್ಟದ ಭೇಟಿಯನ್ನು ಅಧಿಕೃತವಾಗಿ ಮುಕ್ತಾಯಗೊಳಿಸಿದರು. ಭಾರತ ಆಸ್ಟ್ರೇಲಿಯಾದ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಗಾಗಿ ಎರಡು ಅತಿದೊಡ್ಡ ಪ್ರಜಾಪ್ರಭುತ್ವದ ದೇಶಗಳ ನಡುವೆ ಭವಿಷ್ಯದ ನೀಲನಕ್ಷೆ ರೂಪುಗೊಂಡಿದೆ. ತಮ್ಮ ಭೇಟಿಯ ಸಮಯದಲ್ಲಿ ನೀಡಿದ ಆತ್ಮೀಯ ಆತಿಥ್ಯಕ್ಕಾಗಿ ಆಸ್ಟ್ರೇಲಿಯಾ ಸರ್ಕಾರ ಮತ್ತು ಪ್ರಜೆಗಳಿಗೆ ಹಾಗೂ ಆಸ್ಟ್ರೇಲಿಯಾ ಪ್ರಧಾನಿ ಆಂಥೋನಿ ಆಲ್ಬನೀಸ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಹೆಚ್ಚಿನ ಪ್ರಮಾಣದ ಆಲ್ಕೋಹಾಲ್ ಅಂಶ ಹೊಂದಿರುವ ಔಷಧಗಳ ಮೇಲಿನ ನಿಯಂತ್ರಣವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಔಷಧ ನಿಯಮಗಳು 1945ಕ್ಕೆ ತಿದ್ದುಪಡಿ ಮಾಡಿದೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಶೆಡ್ಯೂಲ್ ಕೆ ಅಡಿಯಲ್ಲಿ ನೀಡಲಾಗಿದ್ದ ಈಥೈಲ್ ಆಲ್ಕೋಹಾಲ್ ಹೊಂದಿರುವ ಔಷಧಗಳ ಪರವಾನಗಿ ವಿನಾಯಿತಿಯನ್ನು ಹಿಂಪಡೆದಿದೆ. ಪರಿಮಾಣದ ಆಧಾರದಲ್ಲಿ ಶೇಕಡಾ 12ಕ್ಕಿಂತ ಹೆಚ್ಚು ಈಥೈಲ್ ಆಲ್ಕೋಹಾಲ್ ಹೊಂದಿರುವ ಹಾಗೂ 30 ಮಿಲಿಲೀಟರ್ಗಿಂತ ಹೆಚ್ಚಿನ ಪ್ರಮಾಣದಲ್ಲಿರುವ ಔಷಧಗಳು ಇನ್ನು ಮುಂದೆ ಶೆಡ್ಯೂಲ್ ಕೆ ಅಡಿಯಲ್ಲಿ ನೀಡಲಾಗುತ್ತಿದ್ದ ವಿನಾಯಿತಿಯ ವ್ಯಾಪ್ತಿಗೆ ಬರುವುದಿಲ್ಲ. ಇಂತಹ ಔಷಧಗಳ ಉತ್ಪಾದನೆ ಮತ್ತು ಮಾರಾಟಕ್ಕೆ ಇನ್ನು ಮುಂದೆ ಔಷಧ ಮತ್ತು ಸೌಂದರ್ಯವರ್ಧಕಗಳ ಕಾಯ್ದೆ 1940ರ ಅಡಿಯಲ್ಲಿ ಅಗತ್ಯ ಪರವಾನಗಿ ಪಡೆಯುವುದು ಕಡ್ಡಾಯವಾಗಲಿದೆ. ಈ ತಿದ್ದುಪಡಿಯಿಂದ ಆಲ್ಕೋಹಾಲ್ ಹೊಂದಿರುವ ಔಷಧಗಳ ಮೇಲಿನ ನಿಯಂತ್ರಣ ಇನ್ನಷ್ಟು ಬಲಗೊಳ್ಳಲಿದ್ದು ಅವುಗಳನ್ನು ನಿಯಂತ್ರಿತ ಔಷಧ ಸರಬರಾಜು ವ್ಯವಸ್ಥೆಯ ಮೂಲಕವೇ ವಿತರಿಸಲಾಗುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಇದರಿಂದ ಔಷಧಗಳ ದುರುಪಯೋಗ ಮತ್ತು ಅಕ್ರಮ ಬಳಕೆಯ ಸಾಧ್ಯತೆ ಗಣನೀಯವಾಗಿ ಕಡಿಮೆಯಾಗಲಿದ್ದು ಚಿಕಿತ್ಸಾ ಉದ್ದೇಶಗಳಿಗೆ ಅವುಗಳ ಲಭ್ಯತೆ ನಿರಂತರವಾಗಿ ಖಾತ್ರಿಯಾಗಲಿದೆ. ಆಸ್ಟ್ರೇಲಿಯಾದಿಂದ ತಮಿಳುನಾಡಿನ ಅಮೂಲ್ಯ ಪ್ರಾಚೀನ ಕಲಾಕೃತಿಗಳನ್ನು ಯಶಸ್ವಿಯಾಗಿ ಭಾರತಕ್ಕೆ ಮರಳಿ ತರಲಾಗಿರುವ ಕುರಿತು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಪ್ರಾಚೀನ ಕಲಾಕೃತಿಗಳ ಮರುಪಡೆಯುವಿಕೆ ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಮರುಸ್ಥಾಪಿಸುವ ಮತ್ತು ಸಂರಕ್ಷಿಸುವ ಮಹತ್ವದ ಮೈಲಿಗಲ್ಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. 2014ರಿಂದ ಇದುವರೆಗೆ 600ಕ್ಕೂ ಹೆಚ್ಚು ಪ್ರಾಚೀನ ಕಲಾಕೃತಿಗಳು ಭಾರತಕ್ಕೆ ಮರಳಿರುವುದು ಈ ಕ್ಷೇತ್ರದಲ್ಲಿ ಗಮನಾರ್ಹ ಪ್ರಗತಿಯನ್ನು ತೋರುತ್ತಿದ್ದು ವಿಕಾಸ್ ಭಿ ವಿರಾಸತ್ ಭಿ ಎಂಬ ಧ್ಯೇಯದತ್ತ ಸರ್ಕಾರದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಉಪರಾಷ್ಟಪತಿ ತಿಳಿಸಿದ್ದಾರೆ. ಭಾರತಕ್ಕೆ ಮರಳಿರುವ ಈ ಅಮೂಲ್ಯ ಕಲಾಕೃತಿಗಳು 11 ಮತ್ತು 12ನೇ ಶತಮಾನಕ್ಕೆ ಸೇರಿದ್ದು ಮೂಲತಃ ತಮಿಳುನಾಡಿನ ಐತಿಹಾಸಿಕ ದೇವಾಲಯಗಳಿಂದ ಬಂದಿವೆ. ಇವುಗಳಲ್ಲಿ ಭದ್ರಕಾಳಿ ದೇವಿಯ ಕಂಚಿನ ತ್ರಿಶೂಲ, ನಂದಿಯ ಗ್ರಾನೈಟ್ ಶಿಲ್ಪ ಹಾಗೂ ಷಣ್ಮುಖ ಕಾರ್ತಿಕೇಯನ ಬಸಾಲ್ಟ್ ಶಿಲ್ಪ ಸೇರಿವೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಶಿಮ್ಲಾದ ಭಾರತೀಯ ಉನ್ನತ ಅಧ್ಯಯನ ಸಂಸ್ಥೆ ಐಐಎಎಸ್ ಆಯೋಜಿಸಿದ್ದ ವಂದೇ ಮಾತರಂ ಎ ಜರ್ನಿ ಶಾಶ್ವತ ಪ್ರದರ್ಶನ ಹಾಗೂ ಸರ್ದಾರ್ ಪಟೇಲ್ ಅವರ ದೃಷ್ಟಿಕೋನ, ಏಕೀಕರಣ, ಐಕ್ಯತೆ ಮತ್ತು ಒಕ್ಕೂಟ ವ್ಯವಸ್ಥೆ ಕುರಿತ ಅಂತಾರಾಷ್ಟೀಯ ವಿಚಾರ ಸಂಕಿರಣ ಸಮಾರಂಭವನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ವಂದೇ ಮಾತರಂ ಗೀತೆಯು ಮಾತೃಭೂಮಿಯ ಮೇಲಿನ ಪ್ರೀತಿಯನ್ನು ಪವಿತ್ರ ರಾಷ್ಟೀಯ ಕರ್ತವ್ಯವನ್ನಾಗಿ ಪರಿವರ್ತಿಸಿತು. ಅಲ್ಲದೆ ಧೈರ್ಯ, ತ್ಯಾಗ ಮತ್ತು ಆಶಯದೊಂದಿಗೆ ಸ್ವಾತಂತ್ರ್ಯ ಹೋರಾಟಗಾರರ ಹಲವು ತಲೆಮಾರುಗಳಿಗೆ ಸ್ಫೂರ್ತಿ ನೀಡಿತು ಎಂದು ಹೇಳಿದರು. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರಿಗೆ ಗೌರವ ನಮನ ಸಲ್ಲಿಸಿದ ಉಪರಾಷ್ಟಪತಿ, ಒಂದು ರಾಷ್ಟ ಒಂದು ಸಂವಿಧಾನ ಮತ್ತು ಹಂಚಿಕೆಯ ರಾಷ್ಟೀಯ ಭವಿಷ್ಯಕ್ಕೆ ಸರ್ದಾರ್ ಪಟೇಲ್ ಭದ್ರ ಬುನಾದಿ ಹಾಕಿದರು ಎಂದು ಅವರು ಹೇಳಿದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ನಾಳೆ ಬಿಹಾರದ ಗಯಾನಗರಕ್ಕೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಬಿಹಾರ ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಲ್ಲಿ ಆಯೋಜಿಸಲಾಗಿರುವ ಬಿಹಾರ ವಿಧಾನಸಭೆಯ ಸದಸ್ಯರ ತರಬೇತಿ ಕಾರ್ಯಕ್ರಮದ ಉದ್ಘಾಟನಾ ಅಧಿವೇಶನವನ್ನು ಅವರು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವದೆಹಲಿಯ ಸಂಸತ್ ಭವನದ ಸಂಕೀರ್ಣದಲ್ಲಿ ಮುಂಬರುವ ಮಳೆಗಾಲದ ಅಧಿವೇಶನದ ಸಿದ್ದತೆಗಳನ್ನು ಸಂಸದೀಯ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಮತ್ತು ಡಾ ಎಲ್ ಮುರುಗನ್ ಇಂದು ಪರಿಶೀಲಿಸಿದರು. ಸಂಸತ್ತಿನ ಮಳೆಗಾಲದ ಅಧಿವೇಶನ ಇದೇ 20ರಂದು ಆರಂಭಗೊಂಡು 13 ನಡೆಯಲಿದೆ. ಮುಂಬರುವ ಅಧಿವೇಶನಕ್ಕೆ ನಿಗದಿಪಡಿಸಲಾದ ಶಾಸಕಾಂಗ ವ್ಯವಹಾರಗಳ ಸಮಗ್ರ ಪರಿಶೀಲನೆಯನ್ನು ನಡೆಸಲಾಗಿದೆ ಮತ್ತು ಅಗತ್ಯ ಮಾರ್ಗಸೂಚಿಗಳನ್ನು ನೀಡಲಾಗಿದೆ ಎಂದು ಸಚಿವ ಮೇಘವಾಲ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ರೈಲು ಸುರಕ್ಷತೆ ಮತ್ತು ಕಾರ್ಯಾಚರಣೆಯ ದಕ್ಷತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಉತ್ತರ ರೈಲ್ವೆಯ 680 ಕಿಲೋಮೀಟರ್ ಮಾರ್ಗದಲ್ಲಿ ಕವಚ್ ವ್ಯವಸ್ಥೆ ಅಳವಡಿಸಲು ಭಾರತೀಯ ರೈಲ್ವೆ 206 ಕೋಟಿ ರೂಪಾಯಿ ಮಂಜೂರು ಮಾಡಿದೆ. ದಟ್ಟಣೆ ಹೆಚ್ಚಿರುವ ಹಾಗೂ ಕಾರ್ಯತಂತ್ರದ ದೃಷ್ಟಿಯಿಂದ ಮಹತ್ವದ ರೈಲು ಮಾರ್ಗಗಳಲ್ಲಿ ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವ ಈ ಸುರಕ್ಷತಾ ವ್ಯವಸ್ಥೆಯನ್ನು ವಿಸ್ತರಿಸುವ ಉದ್ದೇಶದಿಂದ ಈ ಯೋಜನೆಗೆ ಅನುಮೋದನೆ ನೀಡಲಾಗಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ಈ ವ್ಯವಸ್ಥೆಯು ರೈಲುಗಳ ಸಂಚಾರವನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲಿದ್ದು ಅಗತ್ಯವಿದ್ದಾಗ ಸ್ವಯಂಚಾಲಿತವಾಗಿ ಬ್ರೇಕ್ಗಳನ್ನು ಅನ್ವಯಿಸುತ್ತದೆ. ಇದರೊಂದಿಗೆ ಛತ್ತೀಸ್ಗಢದ ರಾಯ್ಪುರದಲ್ಲಿ 250 ವಿದ್ಯುತ್ ಲೋಕೋಮೋಟಿವ್ಗಳಿಗೆ ಹೆಚ್ಚುವರಿ ಹೋಮಿಂಗ್ ಸೌಲಭ್ಯ ನಿರ್ಮಾಣಕ್ಕಾಗಿ ಭಾರತೀಯ ರೈಲ್ವೆ 175 ಕೋಟಿ ರೂಪಾಯಿ ಮಂಜೂರು ಮಾಡಿದೆ. ಲೋಕೋಮೋಟಿವ್ಗಳ ನಿಗದಿತ ನಿರ್ವಹಣೆ, ಸುರಕ್ಷತಾ ತಪಾಸಣೆ, ದುರಸ್ತಿ ಹಾಗೂ ಸಮಗ್ರ ನಿರ್ವಹಣೆಯ ಹೊಣೆ ಹೋಮಿಂಗ್ ಶೆಡ್ಗೆ ಸೇರಿದ್ದು

ಲಿಂಕ್ ಮಾಡಲಾಗಿದೆ ಎಂದು ಸಭೆಯಲ್ಲಿ ತಿಳಿಸಲಾಯಿತು. ಇದರಡಿ 5,33,000 ಆರೋಗ್ಯ ಸೌಲಭ್ಯಗಳು ಮತ್ತು ಸುಮಾರು 10,00,000 ಆರೋಗ್ಯ ವೃತ್ತಿಪರರನ್ನು ರಾಷ್ಟೀಯ ಡಿಜಿಟಲ್ ಆರೋಗ್ಯ ನೋಂದಣಿಗಳಲ್ಲಿ ನೋಂದಾಯಿಸಲಾಗಿದೆ. ಡಿಜಿಟಲ್ ಆರೋಗ್ಯ ಅಳವಡಿಕೆಯನ್ನು ಹೆಚ್ಚಿಸುವುದು, ಕೃತಕ ಬುದ್ಧಿಮತ್ತೆ ಸೇರಿದಂತೆ ಹೊಸ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳುವುದು, ಸಾಂಸ್ಥಿಕ ಸಾಮರ್ಥ್ಯಗಳನ್ನು ಬಲಪಡಿಸುವುದು ಮತ್ತು ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ಸಹಯೋಗವನ್ನು ಉತ್ತಮಗೊಳಿಸುವತ್ತ ಗಮನಹರಿಸುವ ಯೋಜನೆಯ ಭವಿಷ್ಯದ ಮಾರ್ಗಸೂಚಿಯ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಲಂಡನ್ನಿನ ಐತಿಹಾಸಿಕ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಮಹಿಳಾ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ ಇತ್ತೀಚಿನ ವರದಿ ಬಂದಾಗ 46 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 194 ರನ್ ಗಳಿಸಿ ಆಡುತ್ತಿದೆ. ಸಮಗ್ರ ಗ್ರಾಮೀಣ ಅಭಿವೃದ್ಧಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಸಮನ್ವಯ ಆಧಾರಿತ ವಿಧಾನ ಅನುಸರಿಸಲು ಉದ್ದೇಶಿತ ಸಹಕಾರ ಘೋಷಣೆಗೆ ನೀತಿ ಆಯೋಗ ಮತ್ತು ಟಾಟಾ ಮೋಟಾರ್ಸ್ ಫೌಂಡೇಶನ್ ಸಹಿ ಹಾಕಿವೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ನೀಡಿರುವ ನೀತಿ ಆಯೋಗ, ಗ್ರಾಮ ಮಟ್ಟದ ಸಂಸ್ಥೆಗಳನ್ನು ಬಲಪಡಿಸುವುದು, ಸರ್ಕಾರಿ ಯೋಜನೆಗಳ ಸೌಲಭ್ಯವನ್ನು ಪರಿಣಾಮಕಾರಿಯಾಗಿ ತಲುಪಿಸುವುದು, ಕೃಷಿ ಮತ್ತು ಜೀವನೋಪಾಯ ವೃದ್ಧಿ, ಆರೋಗ್ಯ ಮತ್ತು ಪೌಷ್ಟಿಕತೆ ಉತ್ತೇಜನ, ಶಿಕ್ಷಣ ಹಾಗೂ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಸ್ವಸಹಾಯ ಗುಂಪುಗಳ ಮೂಲಕ ಮಹಿಳಾ ನೇತೃತ್ವದ ಜೀವನೋಪಾಯಕ್ಕೆ ಬೆಂಬಲ ನೀಡುವುದರ ಮೇಲೆ ಈ ಸಹಭಾಗಿತ್ವ ಕೇಂದ್ರೀಕರಿಸಲಿದೆ ಎಂದು ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ರಾಷ್ಟಗಳ ಪ್ರವಾಸದ ಕೊನೆಯ ಹಂತದಲ್ಲಿ ನ್ಯೂಜಿಲೆಂಡ್ನ ಆಕ್ಲೆಂಡ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಹೆಚ್ಚಿನ ಪ್ರಮಾಣದ ಆಲ್ಕೋಹಾಲ್ ಅಂಶ ಹೊಂದಿರುವ ಔಷಧಗಳ ನಿಯಂತ್ರಣಕ್ಕೆ ಕೇಂದ್ರ ಸರ್ಕಾರದಿಂದ ನಿಯಮ ತಿದ್ದುಪಡಿ. ಆಸ್ಟ್ರೇಲಿಯಾದಿಂದ ತಮಿಳುನಾಡಿನ ಅಮೂಲ್ಯ ಪ್ರಾಚೀನ ಕಲಾಕೃತಿಗಳ ಮರು ಪಡೆಯುವಿಕೆಗೆ ಉಪರಾಷ್ಟ್ರಪತಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ಮಹಿಳಾ ಟೆಸ್ಟ್ ಕ್ರಿಕೆಟ್, ಇಂಗ್ಲೆಂಡ್ ವಿರುದ್ಧ ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0838255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಕೆಎಲ್ಇ ಫಾರ್ಮಸಿ ಕಾಲೇಜ್ ಬೆಳಗಾವ್ ಶೈಕ್ಷಣಿಕ ವರ್ಷ 2026 ಆಣಿ 27 ಸಾಠಿ ಪ್ರವೇಶ ಪ್ರಕ್ರಿಯಾ ಸುರು ಝಾಲಿ ಆಹೆ. ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವ್ ಇಥೆ ಅತ್ಯಾಧುನಿಕ ಸುವಿಧಾನಿ ಸುಸಜ್ಜ ನವ್ಯಾ ಕ್ಯಾಂಪಸ್ ಮಧ್ಯೆ ಮಹಾವಿದ್ಯಾಲಯ ಸ್ಥಳಾಂತರಿತ ಝಾಲಿ ಆಹೆ. ಉಪಲಬ್ಧ ಅಭ್ಯಾಸಕ್ರಮ ಅಸಾ ಆಹೆ B.Pharm, Pharm.D, M.Pharm, PhD. ಫಾರ್ಮಸಿ ಕ್ಷೇತ್ರದ ಉಚ್ಚ ಶಿಕ್ಷಣ ಘೇಣ್ಯಾಸಾಠಿ ಸುವರ್ಣ ಸಂಧಿ. ಮಹಾವಿದ್ಯಾಲಯಾಚಿ ಪ್ರಮುಖ ವೈಶಿಷ್ಟ್ಯ 100 ಅಧಿಕ ವರ್ಷಾಚಿ ಶೈಕ್ಷಣಿಕ ಪರಂಪರಾ ಆಣಿ ಅನುಭವ. ಜಗಭರತಿಲ್ 3,000 ಅಧಿಕ ಮಾಜಿ ವಿದ್ಯಾರ್ಥ್ಯಾಂಚೆ ಭಕ್ಕಂ ನೆಟ್ವರ್ಕ್. ಬೆಳಗಾವ್ ವಿಮಾನದ ರಸ್ತ್ಯಾವರಿಲ್ ಸುಸಜ್ಜ ಆಣಿ ಅತ್ಯಾಧುನಿಕ ನವಾ ಕ್ಯಾಂಪಸ್. ಪರಿಣಾಮಾಧಾರಿತ ಶಿಕ್ಷಣ ಪದ್ಧತಿ, ಪ್ರಗತ ಡಿಜಿಟಲ್ ಲರ್ನಿಂಗ್ ಇಕೋಸಿಸ್ಟಮ್, ಜಾಗತಿಕ ದರ್ಜಾಚೆ ಗ್ರಂಥಾಲಯ ಆಣಿ ಮಾಹಿತಿ ಕೇಂದ್ರ, ಆಧುನಿಕ ಪ್ರಯೋಗಶಾಳಾ ವ ಪ್ರಾತ್ಯಕ್ಷಿಕ ಪ್ರಶಿಕ್ಷಣ ಸುವಿಧಾ, ಆಧುನಿಕ ವಸತಿಗೃಹ ಆಣಿ ಕ್ರೀಡಾ ಸುವಿಧಾ ಸುತ್ತಾ. ನ್ಯಾಕ್ A+ ಗ್ರೇಡ್ ಆಣಿ NIRF ಕ್ರಮವಾರಿ ಪ್ರಾಪ್ತ ಪ್ರತಿಷ್ಠಿತ ಸಂಸ್ಥೆ. ಗುಣಮಟ್ಟ ಪೂರ್ಣ ಶಿಕ್ಷಣ ಆಣಿ ಉತ್ತಮ ರೋಜ್ಗಾರ ಸಂಧಿನ ಪ್ರಾಧಾನ್ಯ. ಅಧಿಕ ಮಾಹಿತಿ ಸಂಪರ್ಕ ಕರಾ 0831-2471-399 ಆಣಿ 9740639702. ವೆಬ್ಸೈಟ್ ಆಹೆ www.kleparm.edu.
0: ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, BPT ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kaher.edu.in. ಕೆಎಲ್ಇ ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

0: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಕಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ಮಳೆಗಾಲದಲ್ಲಿ ಆಹಾರ ಪದ್ಧತಿ ಕುರಿತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಈ ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನ ಕೊಡಲಿದ್ದಾರೆ. ಕಾರ್ಯಕ್ರಮದ ಅತಿಥಿ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಹಾಪುರ ಬೆಳಗಾವಿಯ ಡಿಪಾರ್ಟ್ಮೆಂಟ್ ಆಫ್ ಕಾಯಾ ಚಿಕಿತ್ಸೆಯ ಅಸೋಸಿಯೇಟ್ ಪ್ರೊಫೆಸರ್ ಆದ ಡಾಕ್ಟರ್ ಉಮಾ ಶೆಟ್ಟಿ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ.
1: ನಮಸ್ತೆ.
0: ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾದ ಒಂದು ವಿಷಯ, ಮಳೆಗಾಲ ಪ್ರಾರಂಭವಾಗಿದೆ. ಅಂತ ಸಂದರ್ಭದಲ್ಲಿ ಇವತ್ತಿನ ವಿಷಯ ಮಳೆಗಾಲದಲ್ಲಿ ಆಹಾರ ಪದ್ಧತಿ. ಸೊ ಮೊದಲನೇದಾಗಿ ಯಾವ ರೀತಿ ಎಲ್ಲ ಬದಲಾವಣೆ ನಾವು ಮಾಡ್ಕೋಬೇಕು ವಿತ್ ರೆಸ್ಪೆಕ್ಟ್ ಟು ಮಾನ್ಸೂನ್ಸ್?
1: ಮೊದಲನೇದಾಗಿ ನಮ್ಮ ಬೆಳಗಾವಿ ಎಲ್ಲ ಶ್ರೋತು ಮಿತ್ರರಿಗೆ ನಾನು ಉಮಾ ವೈದ್ಯ ಮಾಡುವ ಹೃತ್ಪೂರ್ವಕ ವಂದನೆಗಳು. ಇವತ್ತಿನ ಟಾಪಿಕ್ ಸಂದರ್ಭಕ್ಕೆ ತಕ್ಕಂಗೆ ತುಂಬಾ ಚೆನ್ನಾಗಿದೆ. ಮಳೆಗಾಲ ಆರಂಭವಾಗಿದೆ, 4 ದಿನದಿಂದ ಬೆಳಗಾವಿಯಲ್ಲಿ ತುಂಬಾ ಮಳೆನೂ ಆಗ್ತಾ ಇದೆ. ಮಳೆಗಾಲವು ಒಂದು ಸುಂದರವಾದ ಋತು ಅಂತ ಹೇಳ್ಬೋದು. ನೋಡಿದಿರಾ, ಎಲ್ಲೆಡೆಯೂ ಈಗ ತಂಪಾದ ವಾತಾವರಣ, ತಂಪಾದ ಗಾಳಿ, ಅದರೊಂದಿಗೆ ನಮ್ಮ ಭೂಮಿ ತಾಯಿ ಇವಾಗ ಹಚ್ಚ ಹಸಿರಾದ ಸೀರೆಯನ್ನುಟ್ಟು ನಿಂತಿದ್ದಾಳೆ, ನಮ್ಗೆಲ್ಲರಿಗೂ ಮುದವನ್ನು ನೀಡುತ್ತಿದ್ದಾಳೆ. ಇದು ಒಂದು ಮುಖವಾದ್ರೆ ಇನ್ನೊಂದು ಕಡೆ ಈ ಮಳೆಗಾಲದಲ್ಲಿ ರೋಗಗಳ ಬಾಧ್ಯತೆ ಹೆಚ್ಚಾಗುತ್ತದೆ, ಅದು ನಮ್ಮೆಲ್ಲರಿಗೂ ಗೊತ್ತು. ಆದ್ದರಿಂದ ಈ ಇಂತಹ ಕಾಲದಲ್ಲಿ, ಈ ಮುದ ನೀಡುವ ಕಾಲದಲ್ಲಿಯೂ ಕೂಡ ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕನ್ನೋದನ್ನು ಇವತ್ತಿನ ವಿಷಯವಾಗಿದ್ದು, ಇದು ತುಂಬಾ ಮುಖ್ಯವಾಗಿದೆ. ಸೊ ಮೊದಲನೇದಾಗಿ ನೀವು ಕೇಳಿದ್ದು ಈ ಮಳೆಗಾಲದಲ್ಲಿ ಹೇಗೆ ನಮ್ಮ ಆಹಾರ ಪದ್ಧತಿ ಇರಬೇಕು ಅಂತ ಹೇಳಿ. ನಮ್ಮ ಆಯುರ್ವೇದದಲ್ಲಿ ಈ ಮಳೆಗಾಲವನ್ನು ನಾವು ವರ್ಷಾ ಋತು ಅಂತ ಹೇಳಿ ಕರಿತೀವಿ. ಈ ವರ್ಷಾ ಋತುವಲ್ಲಿ ಸಾಮಾನ್ಯವಾಗಿ ವಾತದಲ್ಲಿ ಹೆಚ್ಚಳಾಗುತ್ತೆ, ಅಂದ್ರೆ ವಾತ ಪ್ರಕೋಪವಾಗುತ್ತದೆ. ಅದರ ಜೊತೆಗೆ ಜೀರ್ಣಕ್ರಿಯೆಯು, ಅಂದ್ರೆ ಅಗ್ನಿಬಲ ಅಂತ ಏನ್ ಹೇಳ್ತೀವಿ, ಡೈಜೆಷನ್ ಪವರ್ ವೀಕ್ ಆಗಿರುತ್ತದೆ, ಸ್ವಲ್ಪ ನಿಧಾನವಾಗಿನೇ ಕೆಲಸ ಮಾಡುತ್ತದೆ. ಸೊ ಅಂತ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಜೀರ್ಣಕ್ರಿಯೆಗೆ ಅನುಕೂಲವಾಗುವಂತೆ ಹಗುರಾದ, ಬಿಸಿ ಬಿಸಿಯಾದ, ಫ್ರೆಶ್ ಆಗಿ, ತಾಜಾ ಆಗಿ ಪ್ರಿಪೇರ್ ಮಾಡಿದಂತಹ ತಯಾರಿಸಿದ ಆಹಾರ ಸೇವನೆ ಮಾಡುವುದು ತುಂಬಾ ಅಗತ್ಯವಾಗಿರುತ್ತದೆ. ತಂಗಳು ಅಥವಾ ಹಳೆಯದ ಆಹಾರ ಅಂತ ಏನ್ ಹೇಳ್ತೀವಿ, ಅದನ್ನು ಪದೇ ಪದೇ ಬಿಸಿ ಮಾಡುವುದು, ಮರು ಬಿಸಿ ಮಾಡಿ ಸೇವಿಸುವುದನ್ನು ಆದಷ್ಟು ಎಲ್ಲರೂ ಕೂಡ ತಪ್ಪಿಸಬೇಕಾಗುತ್ತೆ. ಸುಲಭವಾಗಿ ಜೀರ್ಣವಾಗುವಂತ ಅಂತಹ ಮತ್ತು ಅತಿಯಾಗಿ ಎಣ್ಣೆ ಇಲ್ಲದ, ಖಾರ ಇಲ್ಲದಂತಹ ಪದಾರ್ಥಗಳು, ಅತಿಯಾದ ಸಿಹಿ ಪದಾರ್ಥಗಳನ್ನು ನಾವು ಕಡಿಮೆ ಮಾಡಬೇಕು. ಅದರೊಂದಿಗೆ ಸರಿಯಾದ ಸಮಯಕ್ಕೆ ನಾವು ಊಟವನ್ನು ಸೇವಿಸುವುದು ತುಂಬಾ ಅಗತ್ಯವಾಗಿದೆ.
0: ಅಂತ ಸಂದರ್ಭದಲ್ಲಿ ಈ ಒಂದು ಮಳೆಗಾಲದಲ್ಲಿ ಯಾವ ರೀತಿಯ ಆಹಾರ ಸೇವಿಸುವುದು ಆರೋಗ್ಯಕ್ಕೆ ಉತ್ತಮ ಅಂತ ತಾವು ತಿಳಿಸಿದ್ರೆ, ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಹೋದ್ರೆ ಆಯುರ್ವೇದದ ಪ್ರಕಾರ ಯಾವ ರೀತಿಯ ಆಹಾರ ಸೇವಿಸಬೇಕು ಅದರ ಬಗ್ಗೆ ಸ್ವಲ್ಪ.
1: ಜೀರ್ಣಕ್ರಿಯೆ ಕಡಿಮೆ ಆಗಿರುವುದರಿಂದ ಮಳೆಗಾಲದಲ್ಲಿ ಹಸಿವು ಕಡಿಮೆ ಆಗುತ್ತದೆ, ಅದ್ ನಮ್ಗೆ ಗೊತ್ತು. ಅದರಿಂದ ಏನ, ಹೊಟ್ಟೆ ತುಂಬಾ ತಿನ್ನುವುದಕ್ಕಿಂತ ಮಿತವಾದ ಪ್ರಮಾಣದಲ್ಲಿ, ಸರಿಯಾದ ಸಮಯದಲ್ಲಿ ಹಿತವಾದ ಆಹಾರವನ್ನು ಸೇವಿಸುವುದು ತುಂಬಾ ಮುಖ್ಯ. ಸೊ ಮಿತವಾದ ಪ್ರಮಾಣ ಅರ್ಥ ಆಗುತ್ತೆ. ಹಿತವಾದ ಅಂದ ತಕ್ಷಣ ಯಾವ ತರಹದ ಆಹಾರವನ್ನು ಸೇವಿಸಬೇಕಪ್ಪ ನಾವು ಮಳೆಗಾಲದಲ್ಲಿ ಅಂತಂದ್ರೆ, ಬಿಸಿ ಬಿಸಿಯಾದ ಅನ್ನ, ಬೇಳೆ ಸಾರು, ಬೇಳೆ ತರಕಾರಿ ಪಲ್ಯಗಳು, ರಾಗಿ, ಜೋಳ, ಗೋಧಿ, ಓಟ್ಸು, ಇಡ್ಲಿ, ಉಪ್ಪಿಟ್ಟು, ಕಿಚಡಿ, ತರಕಾರಿ ಪಲ್ಯಗಳು, ಸೊಪ್ಪುಗಳು, ಬಿಸಿ ಬಿಸಿಯಾದ ಸೂಪು, ತರಕಾರಿ ಸೂಪುಗಳನ್ನೆಲ್ಲ ಸೇವಿಸಬಹುದು. ಏನ್ ಮೇಡಮ್ ಎಲ್ಲ ಬರೀ ವೆಜ್ ದವ್ರಿಗೆ ಹೇಳ್ತಾ ಇದ್ದಾರೆ, ನಾನ್ ವೆಜ್ ದವ್ರು ಎಲ್ಲಿ ಹೋಗ್ಬೇಕು ಅಂತ ಒಂದು ಕ್ವಶನ್ ಪ್ರಶ್ನೆ ಆಗ್ಬಹುದು. ಅವರು ಕೂಡ ಸೇವಿಸಬಹುದು, ಬಿಸಿಯಾದ ಮೊಟ್ಟೆಗಳನ್ನು ಸೇವಿಸಬಹುದು. ಆದರೆ ಇವಾಗ ವಾರದಲ್ಲಿ ಅವರು 2-3 ಬಾರಿ ನಾನ್ ವೆಜ್ ಸೇವನೆ ಮಾಡ್ತಾ ಇದ್ದಾರೆ, ಅದನ್ನು ವಾರದಲ್ಲಿ ಒಂದಕ್ಕೆ ಸೀಮಿತವಾಗಿಟ್ಕೊಳ್ಳೋದು ತುಂಬಾ ಮುಖ್ಯ. ಯಾಕಂತಂದ್ರೆ ನಾನ್ ವೆಜ್ ಆಹಾರ ಅಂತ ಏನ್ ಹೇಳ್ತೀವಿ ಅಥವಾ ಮಾಂಸಾಹಾರ ಅಂತ ಏನ್ ಹೇಳ್ತೀವಿ, ಅದು ಜೀರ್ಣಕ್ರಿಯೆಗೆ ಸ್ವಭಾವತಃ ಹೆವಿ ಆಗಿರುತ್ತೆ. ಮತ್ತೆ ಮಳೆಗಾಲದಲ್ಲಿ ನಾವು ಈಗಾಗಲೇ ಮಾತಾಡಿದ ಹಾಗೆ ಜೀರ್ಣಕ್ರಿಯೆ ನಿಧಾನವಾಗಿರುವುದರಿಂದ ವಾರದಲ್ಲಿ ಒಂದ್ ಸರಿ ಹಂಗೆ ಅವರು ತಮಗೆ ಇಷ್ಟವಾದಂತಹ ಫಿಶ್ ಆಗಿರ್ಬೋದು ಅಥವಾ ಚಿಕನ್ ಆಗಿ ಸೇವಿಸುವುದರಲ್ಲಿ ಯಾವುದೇ ತೊಂದರೆ ಇಲ್ಲ. ಬಟ್ ಅತಿಯಾದ ಸೇವನೆಯನ್ನು ಅವರು ನಿಲ್ಲಿಸಬೇಕಾಗುತ್ತೆ. ಮತ್ತೆ ಹಸಿರು ಸೊಪ್ಪುಗಳನ್ನು ಕೂಡ ಯಾವುದೇ ಭಯ ಇಲ್ಲದೆ ಚೆನ್ನಾಗಿ ಅವುಗಳನ್ನು ತೊಳೆದ್ಬಿಟ್ಟು ಸೇವಿಸಿದ್ರೆ ಯಾವುದೇ ತೊಂದರೆಗಳು ಆಗುವುದಿಲ್ಲ. ಈ ತರದ ಆಹಾರವನ್ನು ಸೇವಿಸಬಹುದು ನಾವೆಲ್ಲರೂ ಕೂಡ.
0: ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಏನಂದ್ರೆ, ಎಲ್ಲಾ ಕಡೆ ಎಲ್ಲ ಮಾರ್ಕೆಟ್ ನಲ್ಲಿಯೂ ಕೇಳ್ತೇವೆ ಇಮ್ಯುನಿಟಿ ಬೂಸ್ಟರ್, ಇದು ಆಯುರ್ವೇದದ ಪ್ರಕಾರ ರೋಗ ನಿರೋಧಕ ಶಕ್ತಿ ಹೇಗೆ ಹೆಚ್ಚಿಸುವುದು, ಅದಕ್ಕೆ ತಕ್ಕಂತೆ ಆಹಾರ ಯಾವುದು?
1: ಆರೋಗ್ಯವಾದ ಸಂತೋಷಕರವಾದ ಜೀವನ ಶೈಲಿಯನ್ನು ಅಥವಾ ಜೀವನವನ್ನು ಸಾಗಿಸಬೇಕಂತಂದ್ರೆ ರೋಗ ನಿರೋಧಕ ಶಕ್ತಿ ತುಂಬಾ ಮುಖ್ಯವಾದದ್ದು. ರೋಗ ನಿರೋಧಕ ಶಕ್ತಿ ನಮ್ಮ ದೇಹದ 2 ರೀತಿಯಲ್ಲಿ ಕೆಲಸ ಮಾಡುತ್ತೆ. ಯಾವ ರೀತಿ ಅಂತಂದ್ರೆ, ಒಂದು, ರೋಗಗಳನ್ನು ಬರದೇ ಇರದಂತೆ ನಮ್ಮ ದೇಹವನ್ನು ಕಾಪಾಡಿಕೊಳ್ಳಲಿಕ್ಕೆ ಸಹಾಯ ಮಾಡುತ್ತದೆ. ಇನ್ನೊಂದು, ಈ ರೋಗ ಬಂದ್ಮೇಲೆ ಏನ್ ಮಾಡ್ಬೇಕಪ್ಪ, ರೋಗ ಬಂದ್ಮೇಲೆ ಅದನ್ನ ನಾವು ಹೆಂಗ್ ತಡೆಗಟ್ಟಬೇಕು ಅನ್ನೋದಕ್ಕೆ ರೋಗ ನಿರೋಧಕ ಶಕ್ತಿಯು ನಮಗೆ ಸಹಾಯ ಮಾಡುತ್ತದೆ. ಅದಕ್ಕಾಗಿ ನಾವೆಲ್ಲರೂ ರೋಗ ನಿರೋಧಕ ಶಕ್ತಿಯನ್ನು ಕಾಪಾಡಿಕೊಳ್ಳುವುದು ತುಂಬಾ ಅಗತ್ಯ, ಅದರಲ್ಲಿ ಮಳೆಗಾಲದಲ್ಲಿ. ಯಾಕಂದ್ರೆ ನಾವು ಮೊದಲೇ ಹೇಳಿದ ಹಾಗೆ ಮಳೆಗಾಲವು ಮುದವನ್ನು ನೀಡುವುದರ ಜೊತೆಗೆ ರೋಗಗಳ ಬಾಧ್ಯತೆಯನ್ನು ಹೆಚ್ಚಿಸುತ್ತದೆ. ಸೊ ಅದಕ್ಕಾಗಿ ಈ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ನೆಲ್ಲೆಕಾಯಿ, ಕಿತ್ತಳೆ, ನಿಂಬೆ, ಪೇರು, ಪಪಾಯಿ, ಅರಿಶಿನ, ಶುಂಠಿ, ಬೆಳ್ಳುಳ್ಳಿ ಇವುಗಳನ್ನು ಆಹಾರದಲ್ಲಿ ಅಳವಡಿಸಿಕೊಳ್ಳಬೇಕು. ಮತ್ತೆ ಕರಿಮೆಣಸು, ಬದಾಮು, ಅಕ್ರೋಡು ಇಂತಹ ಪ್ರೋಟೀನ್ಗಳ ರಿಚ್ಚಿರ್ತಕ್ಕಂತಹ ಆಹಾರವನ್ನು, ಕುಂಬಳಕಾಯಿ ಬೀಜಗಳನ್ನು, ಬೇಳೆಕಾಳುಗಳು, ಮೊಟ್ಟೆ, ಹಾಲು ಇವುಗಳನ್ನೆಲ್ಲ ಸೇವಿಸಬೇಕು. ಇವುಗಳಲ್ಲಿ ಕೆಲವೊಂದರಲ್ಲಿ ವಿಟಾಮಿನ್ ಸಿ ಮತ್ತು ಪ್ರೋಟೀನ್, ಆಂಟಿಆಕ್ಸಿಡೆಂಟ್ಗಳು ಹೆಚ್ಚಳವಾಗಿರುತ್ತದೆ. ಇವೆಲ್ಲ ಯಾಕೆ ಬೇಕಪ್ಪ ಅಂತಂದ್ರೆ, ವಿಟಮಿನ್ ಸಿ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ಈ ಆಂಟಿಆಕ್ಸಿಡೆಂಟ್ ಅಂತ ಏನ್ ಹೇಳ್ತೀವಿ, ರೋಗ ನಿರೋಧಕ ಶಕ್ತಿಯನ್ನು ಕಾಪಾಡಿಕೊಳ್ಳಲಿಕ್ಕೆ ಅದರ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತವೆ.
0: ಈಗ ತಾವು ತಮ್ಮ ಉತ್ತರದಲ್ಲಿ ಪ್ರಾರಂಭದಲ್ಲಿ ಹೇಳಿದ್ರೆ ಬಿಸಿ ಆಹಾರ ಸೇವಿಸಬೇಕು, ಅದರ ಪ್ರಾಮುಖ್ಯತೆ ಬಗ್ಗೆ ತಿಳಿಸಬಹುದು?
1: ಹೌದು, ಬಿಸಿ ಆಹಾರ ಸೇವನೆ ತುಂಬಾ ಅಗತ್ಯವಾದದ್ದು. ತಂಪಾದ ಆಹಾರ ನಮ್ಮ ಜೀರ್ಣಕ್ರಿಯೆಗೆ ಹೆವಿ ಆಗುತ್ತೆ, ಬಿಸಿಯಾದ ಆಹಾರ ಜೀರ್ಣಕ್ರಿಯೆಗೆ ಸುಲಭವಾಗುತ್ತದೆ. ಅದಕ್ಕೆ ಬಿಸಿ ಬಿಸಿಯಾದ ಆಹಾರ ಸೇವನೆ ಆದರೆ ಅದು ಜೀರ್ಣಕ್ರಿಯೆಗೆ ತುಂಬಾ ಉತ್ತಮವಾಗಿರುತ್ತದೆ, ಅದರೊಂದಿಗೆ ಆಹಾರ ಸುರಕ್ಷಿತವಾಗಿರುತ್ತದೆ. ಹೇಗಪ್ಪ ಅಂತಂದ್ರೆ, ಬಿಸಿ ಆಹಾರದಲ್ಲಿ ಬ್ಯಾಕ್ಟೀರಿಯಾ ಬೆಳೆಯುವ ಸಾಧ್ಯತೆ ಕಡಿಮೆ, ಅದರಿಂದ ನಾವು ರೋಗಗಳನ್ನು ತಡೆಗಟ್ಟಬಹುದು. ಅದರೊಂದಿಗೆ ಗಂಟಲಿನ ಸೋಂಕಿನ ಸಾಧ್ಯತೆ ಕಡಿಮೆ, ಬಿಸಿ ಬಿಸಿಯಾಗಿ ತಿನ್ನೋದ್ರಿಂದ ಗಂಟಲು ಕ್ಲಿಯರ್ ಆಗಿರುತ್ತೆ. ಅದರ ಜೊತೆಗೆ ನಮಗೆ ಈ ಮಳೆಗಾಲದಲ್ಲಿ ದೇಹಕ್ಕೆ ಉಷ್ಣತೆ ತುಂಬಾ ಅಗತ್ಯ, ಈ ಬಿಸಿ ಆಹಾರದಿಂದ ನಮ್ಮ ದೇಹಕ್ಕೆ ಉಷ್ಣತೆ ದೊರೆಯುವುದರಿಂದ ನಾವು ಬಿಸಿಯಾದ ಆಹಾರದ ಸೇವನೆಯನ್ನು ಮಾಡಬೇಕು.
0: ತಾವು ತಮ್ಮ ಉತ್ತರದಲ್ಲಿ ಆಹಾರದ ಬಗ್ಗೆ ಹೇಳುವಾಗ ತರಕಾರಿ ಇದು ಅದು, ಈ ಮಳೆಗಾಲದಲ್ಲಿ ಉತ್ತಮವಾದ ಹಣ್ಣುಗಳು ತರಕಾರಿಗಳು ಯಾವುವು?
1: ಉತ್ತಮವಾದ ಹಣ್ಣುಗಳು ಮುಖ್ಯವಾಗಿ ಅಂತ ಕಾಲಕ್ಕೆ ತಕ್ಕಂತೆ ಬರ್ತಕ್ಕಂಥ ಎಲ್ಲ ಹಣ್ಣುಗಳು ಉತ್ತಮ, ಅಂದ್ರೆ ಮಳೆಗಾಲದಲ್ಲಿ ಈಗ ಸಿಗತಕ್ಕಂಥ ಯಾವ ಹಣ್ಣುಗಳಿವೆ ಅವೆಲ್ಲವೂ ಉತ್ತಮ. ಅದರೊಂದಿಗೆ ಸೇಬು, ಪೇರು, ಪಪ್ಪಾಯ, ಬಾಳೆಹಣ್ಣು, ದಾಳಿಂಬೆ ಇವುಗಳನ್ನೆಲ್ಲ ತಿನ್ಬೋದು. ಆದರೆ ಶೀತ, ಕೆಮ್ಮು, ನೆಗಡಿ ಇಂತಹ ಕಾಯಿಲೆಗಳು, ಚಿಕ್ಕ ಪುಟ್ಟ ಕಾಯಿಲೆಗಳಿದೆ, ಅವರು ಬಾಳೆಹಣ್ಣುಗಳನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು. ತರಕಾರಿಗಳಲ್ಲಾದರೆ ಕ್ಯಾರೆಟು, ಬೀನ್ಸು, ಆಮೇಲೆ ಕುಂಬಳಕಾಯಿ, ಸೋರೆಕಾಯಿ, ಪಾಲಕ್ ಇವುಗಳನ್ನು ಕೂಡ ಅವರು ಸೇವನೆ ಮಾಡಬಹುದು. ತಪ್ಪಲು ಪಲ್ಲೆಗಳನ್ನು ಆದಷ್ಟು ಚೆನ್ನಾಗಿ ಅವುಗಳನ್ನು ತೊಳೆದ್ಬಿಟ್ಟು ಸೇವಿಸಬೇಕು.
0: ನೀರಿನ ಬಗ್ಗೆ ಮಾತನಾಡೋಣ. ಮಳೆಗಾಲದಲ್ಲಿ ನೀರಿನ ಪ್ರಮಾಣ ಹೆಚ್ಚು, ಅಂದರೆ ನೀರು ಹೆಚ್ಚು ಕುಡಿಬೇಕಾ, ಆ್ಯಂಡ್ ಯಾವ ನೀರು ಕುಡಿಬೇಕು ಅದರ ಬಗ್ಗೆ ತಿಳಿಸಿ.
1: ಮಳೆಗಾಲದಲ್ಲಿ ನೀರು ಕೂಡ ಆಗತ್ತೆ. ಇವಾಗ ಕೆಲವೊಬ್ಬರಲ್ಲಿ ತಪ್ಪು ಕಲ್ಪನೆ ಇರುತ್ತೆ, ನಮಗೆ ನೀರು ಹುಡುಕೇನೆ ಆಗೋದಿಲ್ಲ, ಯಾಕಂದ್ರೆ ಮಳೆಗಾಲ ತಂಪವಾದ ವಾತಾವರಣ ಇದೆ, ನಾವೇನು ಮಾಡಬೇಕು ಆಗಲ್ಲ. ದೇಹ ಮಳೆಗಾಲವೇ ಇರಲಿ, ಚಳಿಗಾಲವೇ ಇರಲಿ, ಅಥವಾ ಬೇಸಿಗೆಗಾಲವೇ ಇರಲಿ, ದೇಹ ತನ್ನ ಕೆಲಸ ತಾ ಮಾಡ್ತಾನೆ ಇರುತ್ತೆ. ಸೊ ಅದಕ್ಕೆ ಕೆಲವೊಂದು ತಕ್ಕ ಮಟ್ಟಿಗೆ ತನ್ನದೇ ಆದ ರೀತಿಯಲ್ಲಿ ಅದಕ್ಕೆ ನೀರಿನ ಅಗತ್ಯವಿದ್ದೇ ಇರುತ್ತದೆ. ಸೊ ಅವರವರ ಪ್ರಕೃತಿಯ ಅನುಸಾರವಾಗಿ ಅವರಿಗೆ ಎಷ್ಟು ನೀರು ಬೇಕದನ್ನು ಕುಡಿಲೇಬೇಕು. ಮಳೆಗಾಲ ತಂಪವಾಗಿರಲಿ ಇದ್ರೂ ಕೂಡ, ದಾಹ ಇಲ್ಲದೇ ಇದ್ರೂ ಕೂಡ ನಾವು ನೀರನ್ನು ನಮ್ಮ ದೇಹಕ್ಕೆ ಅನುಗುಣವಾಗಿ ಸೇವಿಸಲೇಬೇಕು. ಅದರಲ್ಲಿ ಕುದಿಸಿ ಆರಿಸಿದಂತಹ ನೀರನ್ನು ಸೇವಿಸಿದರೆ ತುಂಬಾ ಉತ್ತಮ. ಅದರೊಂದಿಗೆ ಶುದ್ಧೀಕರಿಸಿದ, ಈಗ ಅಕ್ವಾಗಾರ್ಡ್ ಅಂತ ಹೇಳ್ತೀವಿ, ಅಂತಹ ನೀರನ್ನು ಕೂಡ ಬಳಸಬಹುದು. ದಿನಕ್ಕೆ ಸುಮಾರು 2-3 ಲೀಟರ್ ಒಬ್ರು ನೀರಿನ ಸೇವನೆ ಮಾಡಬಹುದು. ಅದರೊಂದಿಗೆ ನೀರಿನಂತಹ ಪಾನಿ, ಅಂದರೆ ORS ಆಗಿರ್ಬೋದು, ನಿಂಬೆ ರಸ ಆಗಿರ್ಬೋದು, ಅಗತ್ಯವಿದ್ದಲ್ಲಿ ಅವರು ಸೇವಿಸಬಹುದು. ಮುಖ್ಯವಾಗಿ ಅಂದ್ರೆ ಕುದಿಸಿ ಆರಿಸಿದ ನೀರನ್ನು ಸೇವಿಸುವುದು ತುಂಬಾ ಮುಖ್ಯ. ಯಾಕಪ್ಪ ಅಂತಂದ್ರೆ, ಮಳೆ ಇರೋದ್ರಿಂದ ಮಳೆಗಾಲದಲ್ಲಿ ನೀರು ಏನಿದೆ ಚರಂಡಿಗಳಲ್ಲಿ ಹೋಗುತ್ತೆ, ಆ ಚರಂಡಿ ನೀರು ಕೆಲವೊಂದ್ಸಲ ಶುದ್ಧವಾದ ನೀರಿಗೂ ಕೂಡ ಮಿಶ್ರಣವಾಗಬಹುದು. ಸೊ ಅದು ಡೈರೆಕ್ಟ್ ಆಗಿ ನಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುವುದರಿಂದ ಕುದಿಸಿ ಆರಿಸಿದ ನೀರು ಕುಡಿಯೋದು ಎಲ್ಲರಿಗೂ ಮುಖ್ಯವಾಗಿರುತ್ತದೆ.
0: ಸ್ನೇಹಿತರೆ, ನೀವು ಕೇಳ್ತಾ ಇದ್ರಾ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು. ಮಳೆಗಾಲದಲ್ಲಿ ಆಹಾರ ಪದ್ಧತಿ ಕುರಿತು ವಿಶೇಷ ಸಂದರ್ಶನ ಕಾರ್ಯಕ್ರಮವಿದ್ದು, ಈ ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಾಹಪುರ ಬೆಳಗಾವಿಯ ಡಿಪಾರ್ಟ್ಮೆಂಟ್ ಆಫ್ ಕಾಯಾ ಚಿಕಿತ್ಸಾ ಅಸೋಸಿಯೇಟ್ ಪ್ರೊಫೆಸರ್ ಆದ ಡಾಕ್ಟರ್ ಉಮಾ ಶೆಟ್ಟಿ ಅವರು. ಬಹಳ ಮುಖ್ಯವಾಗಿ ಈ ಒಂದು ಮಳೆಗಾಲದಲ್ಲಿ ಸ್ಟ್ರೀಟ್ ಫುಡ್ ಬಗ್ಗೆ ಮಾತನಾಡಬೇಕು, ಏಕೆಂದ್ರೆ ಇಂಥ ಒಂದು ಮಳೆಗಾಲದಲ್ಲಿ ಎಲ್ಲರಿಗೂ ಒಂದು ಆಸೆ ಬಂದೇ ಬರುತ್ತೆ, ಎಣ್ಣೆ ಪದಾರ್ಥ ತಿನ್ನೋದು, ಬಜ್ಜಿ ಇದು ಅದು ಅಂತ. ವೈದ್ಯರಾದ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ?
1: ನೋಡಿ ಮಂಜುನಾಥ್ ಅವರೇ, ಬಾಯಿಗೆ ರುಚಿ ಇರೋದು ಕ್ಷಣ ಮಾತ್ರ, ಆದ್ರೆ ಆರೋಗ್ಯ ಇರೋದು ಜೀವನ ಪೂರ್ತಿ. ಸುಂದರವಾದ ಜೀವನ ಶೈಲಿ, ಜೀವನವನ್ನು ನಾವು ಅನುಭವಿಸ್ಬೇಕಂದ್ರೆ ಆರೋಗ್ಯ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಬೀದಿ ಬದಿ ಆಹಾರ ಅಥವಾ ಸ್ಟ್ರೀಟ್ ಫುಡ್ ನೀವ್ ಏನ್ ಹೇಳಿದ್ರಿ, ಅದರಿಂದ ಆಹಾರ ವಿಷಬಾಧೆ, ಅಂತಂದ್ರೆ ಫುಡ್ ಪಾಯ್ಸನಿಂಗ್ ಆಗುವ ಸಾಧ್ಯತೆ ತುಂಬಾ ಹೆಚ್ಚಳ ಈ ಮಳೆಗಾಲದಲ್ಲಿ. ಅದರೊಂದಿಗೆ ಅತಿಸಾರ, ಟೈಫಾಯ್ಡ್, ಕಾಲ್ರಾ, ಹೆಪಟೈಟಿಸ್ ಎ, ವಾಂತಿ ಭೇದಿ, ಇವೆಂತಹ ರೋಗ ಬಾಧೆಗಳು ಹೆಚ್ಚಳ ಆಗುತ್ತೆ. ಆದ್ದರಿಂದ ಆದಷ್ಟು ಎಲ್ಲರೂ ಬೀದಿ ಬದಿಯ ಆಹಾರ ಆಗಿರ್ಬೋದು, ಸ್ಟ್ರೀಟ್ ಫುಡ್ ಆಗಿರುವುದು ಅವಾಯ್ಡ್ ಮಾಡಿದರೆ ತುಂಬಾ ಮುಖ್ಯ. ಮತ್ತೆ ಅದರೊಂದಿಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಊಟವೇ ಔಷಧವಾಗಬೇಕು ಹೊರತು ಔಷಧವೇ ಊಟ ಆಗಬಾರದು. ಸೊ ಇದನ್ನ ನಾವು ಫಾಲೋ ಮಾಡ್ಬೇಕಂತಂದ್ರೆ ಬೀದಿ ಬದಿ ಆಹಾರವನ್ನು ತಡೆಗಟ್ಟಿದ್ರೆ ತುಂಬಾ ಮುಖ್ಯ ತಡೆಗಟ್ಟುವುದು.
0: ಇನ್ನೂ ಇನ್ನೊಂದು ಪ್ರಶ್ನೆ ಆಹಾರಕ್ಕೆ ಸಂಬಂಧಿತವಾಗಿ, ಅಂದ್ರೆ ಎಣ್ಣೆ ಪದಾರ್ಥಗಳನ್ನ ಯಾಕೆ ಸೇವಿಸಬಾರದು ಈ ಮಳೆಗಾಲದಲ್ಲಿ, ಅದರ ಬಗ್ಗೆ ನೀವು ತಿಳಿಸಬಹುದಾ?
1: ಎಣ್ಣೆ ಪದಾರ್ಥಗಳು ಅಥವಾ ಎಣ್ಣೆಯಲ್ಲಿ ಕರೆದಂತ ಆಹಾರ ಕಾಣಿಸ್ಲಿಕ್ಕೆ ಗರಿಗರಿಯಾಗಿರುತ್ತೆ, ನಮ್ಗೆಲ್ಲರಿಗೂ ಆಸೆ. ಈಗ ನಮ್ಮಲ್ಲಿ ಅಂತೂ ಉತ್ತರ ಕನ್ನಡದಲ್ಲಿ ಮಿರ್ಚಿ ಬಜ್ಜಿ ಆಗಿರ್ಬೋದು, ಕಾಂದಾ ಬಜ್ಜಿ ಆಗಿರ್ಬೋದು, ಗರಿಗರಿ ಅನಿಸುತ್ತೆ. ಆದರೆ ಅವೆಲ್ಲವೂ ಕೂಡ ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸುತ್ತೆ, ಆ ಜೀರ್ಣಕ್ರಿಯೆಗೆ ಹೇವಿ ಆಗಿರುತ್ತೆ ಒಂದು. ಮತ್ತೆ ಸ್ವಭಾವತಃ ಕಾಲ ಆಹಾರದ ಪರಿಣಾಮದಿಂದಾಗಿ ನಾವು ಜೀರ್ಣಕ್ರಿಯೆ ನಿಧಾನವಾಗಿರುವುದರಿಂದ ಒಂದು, ಇನ್ನೊಂದು ಈ ಇಂತಹ ಆಹಾರವನ್ನು ಸೇವನೆ ಮಾಡುವುದರಿಂದ ಹೊಟ್ಟೆ ಉಬ್ಬರ ಬ್ಲೋಟಿಂಗ್ ಅಂತ ಹೇಳ್ತೀವಿ, ಕೆಲವೊಬ್ಬರು ಬ್ಲೋಟಿಂಗ್ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ತೂಕದಲ್ಲಿ ಹೆಚ್ಚಳ ಆಗುವುದು, ಅಸಿಡಿಟಿ ಕಂಪ್ಲೇಂಟ್ಸ್ಗಳು ಇವೆಲ್ಲವೂ ಹೆಚ್ಚಳಾಗುತ್ತವೆ. ಅದಕ್ಕಾಗಿ ಮಿತ ಪ್ರಮಾಣದಲ್ಲಿ ಮನೆಯಲ್ಲಿಯೇ ಮಾಡಿದಂತಹ, ನೀವು ಎಣ್ಣೆಯಲ್ಲಿ ಮಾಡಿದಂತಹ ಆಹಾರವನ್ನು ತಕ್ಕ ಮಟ್ಟಿಗೆ ಸೇವಿಸಬಹುದು, ಅದನ್ನೇ ಆಹಾರ ಮಾಡಿಕೊಳ್ಬಾರ್ದು ಅಷ್ಟೇ.
0: ಸಾಮಾನ್ಯವಾಗಿ ಯಾವುದೇ ಸಿನಿಮಾ ಸೀರಿಯಲ್ಗಳಲ್ಲಿ ನಾವು ನೋಡ್ತಿರ್ತೇವೆ, ಮಳೆ ಬಂದರೆ ಒಂದು ಕಪ್ ಚಹಾ ಇರುತ್ತೆ ಅಥವಾ ಒಂದು ಕರೆದಿರೋ ಭಜ್ಜಿನೇ ಇರುತ್ತೆ. ಬಟ್ ವೈದ್ಯರ ಅದನ್ನ ನೀವು ಅದನ್ನ ಕಂಪ್ಲೀಟ್ ಆಗಿ ಆ ಒಂದು ವಿವರವಾದ ಮಾಹಿತಿ ಕೊಟ್ಟರೆ. ಈಗ ಜೀರ್ಣಕ್ರಿಯೆ ಅಂತ ತಾವು ಹೇಳಿದ್ರಿ, ಇದೇ ಒಂದು ಪ್ರಶ್ನೆಯಾಗಿ ಜೀರ್ಣಕ್ರಿಯೆ ಹೆಚ್ಚಿಸಲು ಯಾವ ಆಹಾರ ಸೇವಿಸಬೇಕು ಅಂಡ್ ಯಾವ ಮಸಾಲೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಬಹುದು?
1: ಇದಕ್ಕೋಸ್ಕರ ನಮ್ಮ ಅಜ್ಜಿ ಮನೆ ಮಸಾಲೆ ಡಬ್ಬೆಯನ್ನು ಓಪನ್ ಮಾಡಿದ್ರೆ ಸಾಕು, ಅಲ್ಲಿ ಸಿಗತಕ್ಕಂತ ಎಲ್ಲ ಪದಾರ್ಥಗಳು ಕೂಡ ನಮ್ಮ ಜೀರ್ಣಕ್ರಿಯೆಯನ್ನು ಹೆಚ್ಚಿಸಲಿಕ್ಕೆ ಮತ್ತೆ ಅದನ್ನು ಉತ್ತಮವಾಗಿ ಇಟ್ಕೊಳ್ಳಕ್ಕೆ ಸಹಾಯ ಮಾಡುತ್ತೆ. ಅಂತ ಪದಾರ್ಥಗಳು ಯಾವಪ್ಪ ಅಂತಂದ್ರೆ, ಒಂದು ಶುಂಠಿ, ಜೀರಿಗೆ, ಕೊತ್ತಂಬರಿ ಕಾಳು, ಮೆಣಸು, ಅರಶಿನ, ಇಂಗು, ಓಮಕಾಳು, ಇವೆಲ್ಲವೂ ನಮ್ಮ ಅಜ್ಜೆ ಮನೆ ಮಸಾಲೆ ಡಬ್ಬೆಯಲ್ಲಿ ಇರತಕ್ಕಂತ ಎಲ್ಲ ಪದಾರ್ಥಗಳು ನಮ್ಮ ಜೀರ್ಣಕ್ರಿಯೆಯನ್ನು ಸರಿಯಾಗಿ ಇಟ್ಕೊಳ್ಳಲಿಕ್ಕೆ ಸಹಾಯ ಮಾಡುತ್ತವೆ.
0: ಈಗ ಮಕ್ಕಳ ಬಗ್ಗೆ ಮಾತನಾಡೋಣ. ಇಂತಹ ಒಂದು ಮಳೆಗಾಲದಲ್ಲಿ ಮಕ್ಕಳಿಗೆ ಯಾವ ರೀತಿಯ ಆಹಾರ ಪದ್ಧತಿ ಇರಬೇಕು, ಅದರ ಬಗ್ಗೆ?
1: ಮಕ್ಕಳ ಆಹಾರ ಪದ್ಧತಿಯನ್ನು ನೋಡಿಕೊಳ್ಳುವುದು ತುಂಬಾ ಮುಖ್ಯವಾದದ್ದು, ಯಾಕಂದ್ರೆ ಇಂದಿನ ಮಕ್ಕಳೇ ನಾಳಿನ ನಾಗರಿಕರು. ಅದರೊಂದಿಗೆ ಅವರು ದೇಹವು ಬೆಳವಣಿಗೆ ಸ್ಥಿತಿಯಲ್ಲಿ ಇರುತ್ತದೆ, ಅಂದ್ರೆ ಅವರು ದೇಹವು ದಿನ ದಿನಕ್ಕೆ ಬೆಳೀತಾ ಇರುತ್ತದೆ. ಅದರೊಂದಿಗೆ ರೋಗ ನಿರೋಧಕ ಶಕ್ತಿಯು ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಅವರಿಗೆ ಬಿಸಿಯಾದಂತಹ ಹಾಲು, ಮೊಟ್ಟೆ, ಬೇಳೆ, ರಾಗಿ, ಹಣ್ಣುಗಳು, ತರಕಾರಿಗಳು, ಮನೆಯಲ್ಲೇ ತಯಾರಿಸಿದ ತಿಂಡಿ ತಿನಿಸುಗಳನ್ನು ನಾವು ಕೊಡಬಹುದು. ಆದಷ್ಟು ಚಾಕ್ಲೇಟ್ ಆಗಿರ್ಬೋದು, ಪ್ಯಾಕೆಟ್ ಫುಡ್ ಅಂತ ಏನ್ ಹೇಳ್ತೀವಿ ಅಂತ ಫುಡ್ಗಳು, ತಂಪ ಪಾನೀಯಗಳನ್ನು ಹೆಚ್ಚಾಗಿ ಬಳಸುವುದು ಬೇಡ.
0: ಈಗ ಈ ಮಳೆಗಾಲದಲ್ಲಿ ಆಹಾರ ವಿಷಬಾಧೆ ಉಂಟಾಗುವುದನ್ನು ಹೇಗೆ ತಡೆಯಬಹುದು, ಅದರ ಬಗ್ಗೆ ಸ್ವಲ್ಪ?
1: ಆಹಾರ ವಿಷಬಾಧೆ ಅಥವಾ ಫುಡ್ ಪಾಯ್ಸನಿಂಗ್ ತಡೆಗಟ್ಟಬೇಕಂತಂದ್ರೆ ಒಂದು ಎರಡು ರೀತಿಯಲ್ಲಿ ಹೇಳ್ಬೋದು. ಒಂದು ಆಹಾರ ಸೇವನೆ ಪದ್ಧತಿ ಆಗಿರ್ಬೋದು, ಆಹಾರವನ್ನು ಮಾಡುವ ಪದ್ಧತಿ ಆಗಿರ್ಬೋದು. ಆಹಾರ ಮಾಡುವ ಪದ್ಧತಿಯಲ್ಲಿ ನಾವು ಎಲ್ಲ ತಪ್ಪಲು ಪಲ್ಲೆಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಆಹಾರ ತರಕಾರಿ ಅನ್ಕೊಳ್ಳಿ ಅಥವಾ ಹಣ್ಣಾಗಲಿ, ಅವನ್ನು ಫಸ್ಟ್ ಸರಿಯಾಗಿ ತೊಳೆಯಬೇಕು. ಸರಿಯಾಗಿ ತೊಳೆಯಬೇಕಂತಂದ್ರೆ ಹೆಂಗ್ ತೊಳಿಬೇಕಪ್ಪ ಅಂತಂದ್ರೆ, ಅವುಗಳನ್ನು ಟ್ಯಾಪ್ ವಾಟರ್ ಅಥವಾ ರನ್ನಿಂಗ್ ವಾಟರ್ ಏನಿರುತ್ತೆ ಅದರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಅರ್ಧ ಗಂಟೆಯವರೆಗೂ ಉಪ್ಪು ನೀರು ಅಥವಾ ಒಂಚೂರು ಅರಿಶಿನ ಹಾಕಿದಂತಹ ನೀರಲ್ಲಿ ಅವುಗಳನ್ನು ನೆನೆಸ್ಬಿಟ್ಟು ಆಮೇಲೆ ಅವುಗಳ ಸೇವನೆ ಮಾಡುವುದು. ಇದು ಆಹಾರವನ್ನು ಯಾವ ರೀತಿ ನಾವು ಪದ್ಧತಿಗಳಲ್ಲಿ ಯಾವ ರೀತಿ ಚೇಂಜ್ ಮಾಡಬೇಕು, ಇವಾಗ ಸೇವನೆಗೆ ಸಂಬಂಧಪಟ್ಟ ಹಾಗೆ. ಸೇವನೆಗೆ ಸಂಬಂಧಪಟ್ಟ ಹಾಗೆ ಅಂತಂದ್ರೆ, ಆಹಾರ ಸೇವನೆ ಮಾಡೋದಕ್ಕಿಂತ ಮುಂಚೆ ಕೈಗಳನ್ನು ಚೆನ್ನಾಗಿ ತೊಳೆಯಬೇಕು, ಮಾಡಿದ ಆಹಾರವನ್ನು ಸರಿಯಾಗಿ ಮುಚ್ಚಿಡಬೇಕು, ಕಚ್ಚಾ ಅಥವಾ ಅರ್ಧಂಬರ್ಧ ಬೇಯಿಸಿದ ಆಹಾರದ ಸೇವನೆಯನ್ನು ತಡೆಗಟ್ಟಬೇಕು, ಮತ್ತು ಫ್ರಿಡ್ಜ್ನಲ್ಲಿ ಇಟ್ಟು ಪದೇ ಪದೇ ಅದನ್ನೇ ಬಿಸಿ ಮಾಡಿ ಸೇವಿಸುವುದನ್ನು ನಿಲ್ಲಿಸಬೇಕು. ಹಾಳಾದ ಆಹಾರ ಅಥವಾ ತಂಗಳದ ಆಹಾರವನ್ನು ಸೇವಿಸಬಾರದು. ಇಂತಹ ಈ ಪದ್ಧತಿಯನ್ನು ಫಾಲೋ ಮಾಡಿದ್ರೆ ಫುಡ್ ಪಾಯ್ಸನಿಂಗ್ ಅಥವಾ ಆಹಾರ ವಿಷಬಾಧೆಯನ್ನು ತಡೆಗಟ್ಟಬಹುದು.
0: ಅಂತಹ ಸಂದರ್ಭದಲ್ಲಿ ಈಗ ಮಜ್ಜಿಗೆ, ಮೊಸರು ಇದನ್ನ ಸೇವಿಸುವುದು ಸೂಕ್ತವೇ?
1: ತಕ್ಕು ಮಟ್ಟಿಗೆ ಅಂದ್ರೆ ಹೌದು, ಸೇವಿಸಬಹುದು. ಆದರೆ ಅದರಲ್ಲಿ ಕೂಡ ಒಂದು ರೂಲ್ ಅಂತ ಹೇಳ್ಬಹುದು, ಅಂದ್ರೆ ಫ್ರೆಶ್ ಆಗಿರ್ಬೇಕು, ಅದು ಅತಿಯಾಗಿ ಹುಳಿಯಾಗಿರಬಾರದು. ಅಂತಹ ಮೊಸರನ್ನು ನೀವು ಮಧ್ಯಾಹ್ನ ಆತರ ಸೇವನೆ ಮಾಡಬಹುದು, ಆದಷ್ಟು ರಾತ್ರಿ ಸೇವನೆ ಅಥವಾ ಮುಂಜಾನೆ ಹೊತ್ತು ಸೇವನೆ ಮಾಡುವುದನ್ನು ನಿಲ್ಲಿಸಬೇಕು.
0: ಹಣ್ಣು ತರಕಾರಿ ಸೇವಿಸುವುದು ಅದರೆಲ್ಲ ಬಗ್ಗೆ ತಾವು ವಿವರವಾದ ಮಾಹಿತಿ ಕೊಟ್ರಿ. ಆದ್ರೆ ಹಣ್ಣು ತರಕಾರಿ ಸ್ವಚ್ಛವಾಗಿ ತೊಳೆಯುವುದು ಅಥವಾ ಅದನ್ನು ತೊಳೆದು ಬಳಸುವುದು, ಆ ಒಂದು ವಿಧಾನದ ಬಗ್ಗೆ ತಿಳಿಸಬಹುದು?
1: ಅದೇ ಅವಾಗಲೇ ಹೇಳಿದ ಹಾಗೆ, ಈ ಹಣ್ಣಾಗಿರ್ಬೋದು ಅಥವಾ ತರಕಾರಿ ತಪ್ಪಲು ಪಲ್ಲೆಗಳಾಗಿರ್ಬೋದು, ನೀವು ಮಾರ್ಕೆಟ್ ಇಂದ ತಂದ ಮೇಲೆ ರನ್ನಿಂಗ್ ಟ್ಯಾಪ್ ವಾಟರ್ ಅಲ್ಲಿ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಅರ್ಧ ಗಂಟೆ ಅಥವಾ 10-15 ನಿಮಿಷ ಉಪ್ಪು ನೀರು ಮತ್ತೆ ಅರಿಶಿನ ಹಾಕಿದಂತಹ ನೀರಲ್ಲಿ ಅದನ್ನು ನೆನೆಸಿಟ್ಬಿಟ್ಟು ಆಮೇಲೆ ಹೊರಗಡೆ ತೆಗೆದು ಅದನ್ನು ಅದರಲ್ಲಿ ಇರತಕ್ಕಂತಹ ನೀರಿನ ಅಂಶ ಆರು ಹೋಗುವವರೆಗೂ ಅದನ್ನು ಓಪನ್ ಆಗಿ ಇಟ್ಬಿಟ್ಟು ಆಮೇಲೆ ನೀವು ಅದನ್ನು ಯೂಸ್ ಮಾಡಬಹುದು.
0: ಈ ಮಳೆಗಾಲದಲ್ಲಿ ಜ್ವರ, ಅತಿಸಾರ, ಬಾಂತಿ ಮುಂತಾದ ಸಮಸ್ಯೆಗಳನ್ನು ತಡೆಯಲು ಯಾವ ಆಹಾರ ಕ್ರಮಗಳನ್ನು ಅನುಸರಿಸಬೇಕು, ಅದರ ಬಗ್ಗೆ ಸ್ವಲ್ಪ?
1: ಕುದಿಸಿ ಆರಿಸಿದ ನೀರು, ಯಾಕಂದ್ರೆ ಮೊದಲೇ ಹೇಳಿದ ಹಾಗೆ ಕುದಿಸಿದ ನೀರು ಜೀರ್ಣಕ್ರಿಯೆಗೆ ತುಂಬಾ ಸುಲಭವಾಗುತ್ತದೆ. ಅದರೊಂದಿಗೆ ಮುಖ್ಯವಾಗಿ ಅದು ಕ್ರಿಮಿ ಜಂತುಗಳಿಂದ ರಹಿತವಾಗಿರುತ್ತದೆ, ಯಾಕಂದ್ರೆ ನಾವು ಅದನ್ನು ಕುದಿಸಿರೋದ್ರಿಂದ ಅದರಲ್ಲಿ ಇರತಕ್ಕಂತ ಕ್ರಿಮಿ ಕೀಟಾಣುಗಳು ನಾಶವಾಗಿರುತ್ತದೆ. ಒಂದು ಬಿಸಿಯಾದ ಆಹಾರದ ಸೇವನೆ, ORS ನೀರಂತ ನಾವು ಎಲ್ರಿಗೂ ಗೊತ್ತೇ ಇದೆ, ಅದರೊಂದಿಗೆ ಆಹಾರದಲ್ಲಿ ಅನ್ನ ಅಥವಾ ಗಂಜಿ, ಕಿಚಡಿ ಇಂತಹ ಲಘು ಆಹಾರದ ಸೇವನೆಯನ್ನು ಮಾಡಬೇಕು. ಬಾಳೆಹಣ್ಣಾಗಿರ್ಬೋದು, ದಾಳಿಂಬೆ ಆಗಿರ್ಬೋದು, ಇದು ಜೀರ್ಣಕ್ರಿಯೆಗೆ ಸುಲಭವೂ ಕೂಡ ಆಮೇಲೆ ಆರೋಗ್ಯಕ್ಕೂ ಕೂಡ ಉತ್ತಮ. ಅತಿಸಾರ ಮುಂದುವರೆದರೆ, ಅತಿಸಾರದ ಲಕ್ಷಣಗಳು ಹೆಚ್ಚಾಗಿ ಕಂಡುಬಂದಲ್ಲಿ, ದೇಹದಲ್ಲಿ ದೌರ್ಬಲ್ಯತೆ ಕಂಡುಬಂದಲ್ಲಿ ಆದಷ್ಟು ಬೇಗ ತಕ್ಷಣ ವೈದ್ಯರನ್ನು ಕಾಣಿಸಿ ಉಪಚಾರ ಮಾಡಿಕೊಳ್ಳುವುದು ತುಂಬಾ ಸೂಕ್ತ.
0: ಊಟ ಅಂದ ತಕ್ಷಣ ಅದರಲ್ಲಿ ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್ ಇವೆಲ್ಲ ಬಂದೇ ಬರುತ್ತೆ. ಪ್ರೋಟೀನ್ ಪಾತ್ರ ಈ ಮಳೆಗಾಲದಲ್ಲಿ ಎಷ್ಟು ಮುಖ್ಯ, ಅದರ ಬಗ್ಗೆ ತಿಳಿಸಿ?
1: ಪ್ರೋಟೀನ್ ಅನ್ನೋದು ಆಹಾರದ ಘಟಕಗಳಿಗೆ ಒಂದು ಮುಖ್ಯ ಪ್ರಮುಖವಾದಂತಹ ಒಂದು ಭಾಗ. ಯಾಕಪ್ಪ ಅಂತಂದ್ರೆ, ಪ್ರೋಟೀನ್ ನಿಂದ ನಮ್ಮ ದೇಹದ ಬೆಳವಣಿಗೆ, ನಮ್ಮ ದೇಹದ ಪ್ರತಿಯೊಂದು ಟಿಶ್ಯೂ ಏನ್ ಹೇಳ್ತೀವಿ ಅವು ದಿನ ಬೆಳೀತಾ ಇರುತ್ತೆ. ಸೊ ದೇಹದ ಬೆಳವಣಿಗೆಗೆ, ಸ್ನಾಯುಗಳ ಆರೋಗ್ಯಕ್ಕೆ, ರೋಗ ನಿರೋಧಕ ಶಕ್ತಿಯನ್ನು ಕಾಪಾಡಿಕೊಳ್ಳುವುದಕ್ಕೆ, ಗಾಯ ಗುಣವಾಗಲು ಪ್ರೋಟೀನ್ ತುಂಬಾ ಮುಖ್ಯ. ಈ ಪ್ರೋಟೀನ್ ಹಂಗಂದ್ರೆ ಎಲ್ಲಿ ಸಿಗುತ್ತಪ್ಪ ನಮ್ಗ? ಈ ಪ್ರೋಟೀನ್ ಅಂತಂದ್ರೆ ಬೇಳೆ, ಕಡಲೆ, ಹೆಸರು ಕಾಳು, ಮೊಟ್ಟೆ, ಹಾಲು, ಮೊಸರು, ಮೀನು, ಸೋಯಾಬೀನು, ಚಿಕನ್ ಇಂತಹ ಪದಾರ್ಥಗಳಲ್ಲಿ ನಮಗೆ ಪ್ರೋಟೀನ್ ಸಿಗುತ್ತೆ.
0: ಈ ಮಳೆಗಾಲದಲ್ಲಿ ಬಹಳ ಜಾಸ್ತಿ ಸೇವಿಸುವ ಚಹಾ, ಕಾಫಿ ಆಗಿರಲಿ, ಅದು ಜಾಸ್ತಿ ಸೇವಿಸ್ತಾರೆ, ಅದು ಎಷ್ಟು ಮಟ್ಟಕ್ಕೆ ಉತ್ತಮ, ದೇಹಕ್ಕೆ ಆರೋಗ್ಯ ಕೊಡುತ್ತೆ, ಅದ್ರ ಬಗ್ಗೆ ಸ್ವಲ್ಪ.
1: ಮೊದಲನೆಯದಾಗಿ ಚಹಾ ಕಾಫಿಯನ್ನು ಸೇವನೆ ಮಾಡಲೇಬಾರದು. ಆದ್ರೆ ಅದು ನಮ್ಮ ಕಡೆ ಅಂತೂ ಆಗೋದಿಲ್ಲ, ಯಾಕಂದ್ರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಒಲೆ ಮೇಲೆ ಇರೋದೇ ಚಹಾದ ಭೋಗಾನೆ ಅಂತ ಹೇಳ್ಬೋದು ನಮ್ಮ ಉತ್ತರ ಕರ್ನಾಟಕದಲ್ಲಿ. ಸೊ ಅದಕ್ಕೆ ದಿನಕ್ಕೆ 1-2 ಸಾರಿ ಸೇವಿಸಿದ್ರೆ ಉತ್ತಮ. ಯಾಕಪ್ಪ ಮೇಡಮ್ ಹಿಂಗ್ ಹೇಳತ್ತಾರಂತಂದ್ರೆ, ಕಾಫಿ ಆಗಿರ್ಬೋದು ಟೀ ಆಗಿರ್ಬೋದು ಇದರಲ್ಲಿ ಕೆಫಿನ್ ಅಂಶ ಇರುತ್ತದೆ. ಸೊ ಹೆಚ್ಚು ಕೆಫಿನ್ ಸೇವನೆ ಮಾಡುವುದರಿಂದ ಆರೋಗ್ಯದ ಹಾನಿಯಾಗುತ್ತದೆ, ರೋಗ ನಿರೋಧಕ ಶಕ್ತಿಯು ಕೂಡ ಕಡಿಮೆ ಆಗುತ್ತದೆ. ಆದ್ದರಿಂದ ಚಹಾ ಆಗಿರ್ಬೋದು ಕಾಫಿ ಆಗಿರ್ಬೋದು ದಿನಕ್ಕೆ 1-2 ಸಾರಿ ಸೇವಿಸುವುದು ಉತ್ತಮ. ತಂಪು ಪಾನೀಯಗಳನ್ನು ಆದಷ್ಟು ಕಡಿಮೆ ಮಾಡಬೇಕು, ಸಕ್ಕರೆ ಹೆಚ್ಚಿರುವ ಪಾನೀಯಗಳನ್ನು ಕೂಡ ನಿಲ್ಲಿಸಬೇಕು. ಇದರಿಂದ ಎಲ್ಲವನ್ನು ನಾವು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು.
0: ನೀವು ಕೇಳ್ತಾ ಇದ್ದೀರಾ ಮಳೆಗಾಲದಲ್ಲಿ ಆಹಾರ ಪದ್ಧತಿ ಕುರಿತು ವಿಶೇಷ ಸಂದರ್ಶನ ಕಾರ್ಯಕ್ರಮ. 50ನೇ ಕಾರ್ಯಕ್ರಮದಲ್ಲಿ ಈ ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ KLE ಶ್ರೀ ಬಿ ಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಹಾಪುರ ಬೆಳಗಾವಿಯ ಡಿಪಾರ್ಟ್ಮೆಂಟ್ ಆಫ್ ಕಾಯಾ ಚಿಕಿತ್ಸಾ ಅಸೋಸಿಯೇಟ್ ಪ್ರೊಫೆಸರ್ ಆದ ಡಾಕ್ಟರ್ ಉಮಾ ಶೆಟ್ಟಿ ಅವರು. ಈಗ ತಾವು ಇಲ್ಲಿಯವರೆಗೂ ಎಲ್ಲಾ ರೀತಿಯಾದಂತಹ ಆಹಾರ ಪದ್ಧತಿ ಬಗ್ಗೆ ತಿಳಿಸಿದ್ರೆ ಇನ್ನೂ ಯಾವೆಲ್ಲ ತಪ್ಪುಗಳು ಜನರು ಮಾಡ್ತಾರೆ ಅದ್ರ ಬಗ್ಗೆ ತಿಳಿಸಬಹುದಾ?
1: ಒಂದು ಆಹಾರ ಪದ್ಧತಿ ಆಹಾರ ಹೇಗೆ ಸೇವನೆ ಮಾಡೋದು ನೋಡ್ಕೊಂಡ್ವಿ, ಅದರ ಜೊತೆಗೆ ತುಂಬಾ ಮುಖ್ಯವಾದದ್ದು ಅಂದ್ರೆ ಸ್ವಚ್ಛತೆ. ಯಾಕಂದ್ರೆ ಸ್ವಚ್ಛತೆಯ ಆರೋಗ್ಯದ ಮೊದಲ ಹೆಜ್ಜೆ. ಸೊ ಮಳೆಗಾಲದಲ್ಲಿ ಯಾವುದೇ ನೀವು ಆಗಿರ್ಬೋದು, ಆಹಾರದ ಪದ್ಧತಿ ಆಗಿರ್ಬೋದು ಅಥವಾ ನಿಮ್ಮ ಬಟ್ಟೆ ಬರೆ ಆಗಿರ್ಬೋದು, ಎಲ್ಲದರಲ್ಲೂ ನಾವು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು ತುಂಬಾ ಮುಖ್ಯ. ಒಂದು. ಎರಡನೇದಾಗಿ, ಇವಾಗ ಮಳೆಗಾಲದಲ್ಲಿ ಎಲ್ಲರೂ ತಂಪಾಗಿದೆ ಅಂತ ಹೇಳಿ ಕುತ್ಕೊಂಡ್ ಬಿಡ್ತಾರೆ, ಅದು ತಪ್ಪು. ಅದಕ್ಕೋಸ್ಕರ ಅವರೆಲ್ಲರೂ ಪ್ರತಿದಿನ 30 ನಿಮಿಷ ಆದರೂ ವ್ಯಾಯಾಮ ಮಾಡಬೇಕು. ಈ 30 ನಿಮಿಷ ಕೆಲವೊಬ್ಬರಿಗೆ 20 ನಿಮಿಷ ಕೂಡ ಆಗಿರಬಹುದು. ಯಾಕಂದ್ರೆ ನಮ್ಮ ಆಯುರ್ವೇದದಲ್ಲಿ ಹೇಳಿದ್ರೆ ಅರ್ಧ ಶಕ್ತಿ ಬಲ ವ್ಯಾಯಾಮ, ಅಂದ್ರೆ ಒಬ್ಬ ಮನುಷ್ಯನ ಎಷ್ಟು ಶಕ್ತಿ ಇದೆ ಆ ಶಕ್ತದ ಅರ್ಧದಷ್ಟು ಮಾತ್ರ ಅವನು ವ್ಯಾಯಾಮ ಮಾಡಬೇಕು. ಸೊ ಇವಾಗ ನಾನು 30 ನಿಮಿಷ ಅಂತ ಹೇಳ್ತಿದ್ದೇನೆ ಅಂತ ಹೇಳ್ಬಿಟ್ಟು ಎಲ್ಲರೂ 30 ನಿಮಿಷ ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವೊಬ್ರು 20 ನಿಮಿಷ ಆಗಿರ್ಬೋದು, ಕೆಲವೊಬ್ರು 15 ನಿಮಿಷ ಆಗಿರ್ಬೋದು, ವಯೋವೃದ್ಧರಾದ್ರೆ ಅವರಿಗೆ 10 ನಿಮಿಷ ಆಗಿರ್ಬೋದು. ಸೊ ಈ ತರ ಅವರವರ ಶಕ್ತಿಗೆ ಅನುಸಾರವಾಗಿ ಅವರು ವ್ಯಾಯಾಮವನ್ನು ಮಾಡ್ಕೋಬೇಕು. ಅದರ ಜೊತೆಗೆ ಸಾಕಷ್ಟು ನಿದ್ರೆ, ಕೈ ತೊಳೆಯುವ ಅಭ್ಯಾಸಗಳನ್ನು, ಮನೆಯ ಸುತ್ತ ನೀರು ನಿಲ್ಲದಂತೆ ನೋಡಿಕೊಳ್ಳುವುದು, ಸೊಳ್ಳೆಗಳಿಂದ ರಕ್ಷಣೆಯನ್ನು ಪಾಲಿಸುವುದು, ಮಾನಸಿಕ ಒತ್ತಡ ಕಡಿಮೆ ಮಾಡಿಕೊಳ್ಳಬೇಕು, ಇವೆಲ್ಲೊಂದರಿಗೆ ನಾವು ಆರೋಗ್ಯದ ಜೀವನವನ್ನು ನಡೆಸಬಹುದು.
0: ಕಾರ್ಯಕ್ರಮದಲ್ಲಿ ನಾವು ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನ್ ಹೇಳಿಕೆ ಇಷ್ಟಪಡ್ತೀರಾ ವೈದ್ಯರಾದ ನೀವು?
1: ನಮ್ಮ ಬೆಳಗಾವಿಯ ಪ್ರಿಯ ಶತ್ರುಗಳಿಗೆ ನಾನು ಡಾಕ್ಟರ್ ಉಮಾ ವೈದ್ಯ ಹೇಳಲು ಬಯಸುವುದೇನೆಂದರೆ, ನಮ್ಮ ಆಯುರ್ವೇದದಲ್ಲಿ ಹೇಳಿದ ಹಾಗೆ ಹಿತಬುಕ್ ಮಿತಬುಕ್ ಋತಬುಕ್ ಅಂತಂದ್ರೆ, ಹಿತವಾದ ಮಿತವಾದ ಋತುಗಳಿಗೆ ಅನುಸಾರವಾದ ಆಹಾರ ಪದ್ಧತಿಯನ್ನು ಒಬ್ಬ ಮನುಷ್ಯನಾದವನು ಅನುಸರಿಸಬೇಕು. ಅದಕ್ಕೋಸ್ಕರ ಯಾವಾಗಲೂ ಫ್ರೆಶ್ ಆಗಿರ್ತಕ್ಕಂತಹ ಬಿಸಿ ಆಹಾರ ಸೇವನೆ, ಕುದಿಸಿ ಆರಿಸಿದ ನೀರು, ಸಾಕಷ್ಟು ಹಣ್ಣು ತರಕಾರಿಗಳ ಆಹಾರ ಸೇವನೆ, ಪ್ರತಿದಿನ ಪ್ರೋಟೀನ್ ತಮ್ಮ ಆಹಾರ ಪದ್ಧತಿಯಲ್ಲಿ ಅಳವಡಿಸಿಕೊಳ್ಳಬೇಕು, ಬೀದಿ ಬದಿ ಅಥವಾ ಸ್ಟ್ರೀಟ್ ಫುಡ್ ಅನ್ನು ಅವಾಯ್ಡ್ ಮಾಡಬೇಕು, ಕೈಗಳನ್ನು ಚೆನ್ನಾಗಿ ತೊಳೆದುಕೊಂಡು ಆಹಾರ ಸೇವನೆ ಮಾಡಬೇಕು, ಮಕ್ಕಳಾಗಿರ್ಬೋದು, ಗರ್ಭಿಣಿಯರಾಗಿರ್ಬೋದು, ವಯೋವೃದ್ಧರಾಗಿರ್ಬೋದು, ಅವರ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸುವುದು, ಜ್ವರ, ಅತಿಸಾರ ಅಂತಹ ಬೇದಿಗಳು ಅಥವಾ ಟೈಫಾಯ್ಡ್ ಆಗಿರ್ಬೋದು, ಕಾಲರಾ ಆಗಿರ್ಬೋದು ಕಂಡು ಬಂದಲ್ಲಿ ಸ್ವಯಂ ತಾವೇ ಔಷಧಿಗಳನ್ನು ತೆಗೆದುಕೊಳ್ಳದೆ ತಕ್ಷಣ ವೈದ್ಯರನ್ನು ಕಾಣಿಸಿಕೊಳ್ಬೇಕು ಅಂತ ಕೇಳ್ಕೊಳ್ತೇನೆ. ಅದರ ಜೊತೆಗೆ ಆರೋಗ್ಯಕರವಾದ ಜೀವನ ಶೈಲಿಯನ್ನು ನಡೆಸಲಿಕ್ಕೆ ಅಥವಾ ಆರೋಗ್ಯವಾದ ಜೀವನವನ್ನು ಅನುಭವಿಸಲಿಕ್ಕೆ ದುಬಾರಿ ಆದಂತಹ ಆಹಾರದ ಅಗತ್ಯವಿಲ್ಲ. ನಮ್ಮ ಸುತ್ತಮುತ್ತಲಿನಲ್ಲಿ ಇರತಕ್ಕಂಥ ಆಹಾರವನ್ನೇ ನಾವು ಸರಿಯಾದ, ಇವಾಗ ಏನು ನಾವು ಚರ್ಚೆ ಮಾಡಿದ್ವಿ ಆಹಾರ ಪದ್ಧತಿಯನ್ನು ಅದನ್ನೇ ಫಾಲೋ ಮಾಡಿದ್ರು ಕೂಡ ನಾವು ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಬಹುದು. ಅದರೊಂದಿಗೆ ಸಮತೋಲನವಾದ ಆಹಾರ, ಸಾಕಷ್ಟು ನೀರು, ನಿಯಮಿತ ವ್ಯಾಯಾಮ, ಉತ್ತಮ ಅಭ್ಯಾಸಗಳನ್ನು ನಾವು ಅಳವಡಿಸಿಕೊಂಡಲ್ಲಿ ಆರೋಗ್ಯದ ರಕ್ಷಣೆ ಮಾಡಿಕೊಂಡು ನಾವು ಆರೋಗ್ಯವಾದ ಜೀವನವನ್ನು ಅನುಭವಿಸಬಹುದು. ಹೀಗೆ ನಾವು ಮಳೆಗಾಲವನ್ನು ಎಲ್ಲರೂ ಕೂಡ ಸಂತೋಷದಿಂದ ಅನುಭವಿಸಿಕೊಂಡು ನಿರ್ಲಕ್ಷ್ಯ ಮಾಡದೇ ನಮ್ಮ ಕುಟುಂಬದ ಪ್ರತಿಯೊಬ್ಬರ ಆರೋಗ್ಯವನ್ನು ಕಾಪಾಡೋಣ. ಮತ್ತು ಎಲ್ಲರೂ ನೆನಪಿಟ್ಟುಕೊಳ್ಬೇಕಂತಂದ್ರೆ, ಆರೋಗ್ಯವಾಗಿ ಸುರಕ್ಷಿತವಾಗಿರಬೇಕು, ಸಂತೋಷವಾಗಿರಬೇಕಂತಂದ್ರೆ ಅದಕ್ಕೆ ಆರೋಗ್ಯವೇ ಮುಖ್ಯ. ಆ ಆರೋಗ್ಯವನ್ನು ಈ ಆಹಾರ ಪದ್ಧತಿಯಿಂದ ನಾವು ಅದನ್ನು ಗಳಿಸ್ಕೋಬಹುದು. ಮತ್ತು ಆರೋಗ್ಯವೇ ನಿಜವಾದ ಸಂಪತ್ತು, ಆರೋಗ್ಯವಂತ ಸಮಾಜವೇ ಸಮೃದ್ಧ ಸಮಾಜ. ಅದಕ್ಕೋಸ್ಕರ ಎಲ್ಲರೂ ನಾವು ಮಳೆಗಾಲವನ್ನು ಆನಂದವಾಗಿ ಅನುಭವಿಸೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ.
0: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ. ಸ್ನೇಹಿತರೆ, ಇದಾಗಿತ್ತು ಮಳೆಗಾಲದಲ್ಲಿ ಆಹಾರ ಪದ್ಧತಿ ಕುರಿತು ವಿಶೇಷ ಸಂದರ್ಶನ ಕಾರ್ಯಕ್ರಮ. 50ನೇ ಕಾರ್ಯಕ್ರಮದಲ್ಲಿ ಈ ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಟ್ಟ KLE ಶ್ರೀ ಬಿ ಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಹಾಪುರ ಬೆಳಗಾವಿಯ ಡಿಪಾರ್ಟ್ಮೆಂಟ್ ಆಫ್ ಕಾಯಾ ಚಿಕಿತ್ಸಾ ಅಸೋಸಿಯೇಟ್ ಪ್ರೊಫೆಸರ್ ಆದ ಡಾಕ್ಟರ್ ಉಮಾ ಶೆಟ್ಟಿ ಅವರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

ಮನದ ಭಾವ ತಿಳಿಯಲು ಬೇಕಿಲ್ಲ ಮಾತುಗಳ ತೋರಣ, ಮನದ ಪ್ರೀತಿಯ ತಿಳಿಯಲು ಸಾಕು ಮೆಲ್ಲುಸಿರಿನ ಸವಿಗಾನ. ಕೆಎಲ್ಇ ವೇಣುಧ್ವನಿಯ 90.4 ತರಂಗಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದ ಗೀತೆ ಕಿಟ್ಟು ಪುಟ್ಟು ಚಿತ್ರದ ಗೀತೆ. ಇದು 1977 ತೆರೆ ಕಂಡಂತಹ ಈ ಚಿತ್ರಕ್ಕೆ ರಾಜನ್ ನಾಗೇಂದ್ರ ಸಂಗೀತವನ್ನು ನೀಡಿದ್ದಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮಾತೊಂದು ಹೇಳುವೆ, ಹತ್ತಿರ ಹತ್ತಿರ ಬಾ, ಮುತ್ತೊಂದ ತಂದಿರುವೆ, ಮೆತ್ತಗೆ ಮೆತ್ತಗೆ ಬಾ.

ಗೆಯಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಶ್ರೀನಾಥ್ ಶಂಕರನಾಗ್ ದ್ವಾರಕೀಶ್ ಮಂಜುಳಾ ಪದ್ಮಪ್ರಿಯ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿರುವಂತಹ ಪ್ರೀತಿ ಮಾಡು ತಮಾಷೆ ನೋಡು ಚಿತ್ರದ ಗೀತೆ ಇದು. ಮನಸ್ಸು ಮನಸ್ಸು ಒಂದಾದರೆ ಬಾಳೆ ಹೊನ್ನಿನ ತಾವರೆ.

0: ನೀವು ಕೇಳ್ತಾ ಇದ್ದೀರಾ ಕೆಯಲ್ಲಿ ವೇಣು ಧ್ವನಿ, ಇದು 90.4 ಎಫ್ಎಂ. ಕಾರ್ಯಕ್ರಮವಿದು ಮೆಲ್ಲುಸಿರೆ ಸವಿಗಾನ. ಆಟೋ ರಾಜ ಚಿತ್ರದ ಗೀತೆ ಇದು. ಶಂಕರ್ನಾಗ್ ಗಾಯತ್ರಿ ಅಭಿನಯದ ನಗುವ ಗುಲಾಬಿ ಹೂವೆ ಮುಗಿಲ ಮೇಲೇರಿ ನಗುವೆ. ಕೇಳಿ ಈ ಒಂದು ಗೀತೆಯನ್ನ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ.
1: ನಲಿವಾ

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ಕೇಳಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಸುಪ್ರಭಾತ ಚಿತ್ರದ ಗೀತೆ ಇದು. ವಿಷ್ಣುವರ್ಧನ್ ಸುವಾಸಿನಿ ಅಭಿನಯದ 1988 ತೆರೆ ಕಂಡಂತಹ ಈ ಚಿತ್ರಕ್ಕೆ ರಾಜನ್ ನಾಗೇಂದ್ರ ಅವರು ಸಂಗೀತವನ್ನು ನೀಡಿದ್ದಾರೆ. ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು.

ಜನರು ಬಂದರು, ನೂರು ಜನರು ಹೋದರು, ನನಗೆ ನಾನೇ

ಕೆಎಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಸುಖ ಸಂಸಾರಕ್ಕೆ 12 ಸೂತ್ರಗಳು ಚಿತ್ರದ ಗೀತೆ. ಇದು ಅನಂತನಾಗ್ ಗಾಯತ್ರಿ ಅಭಿನಯದ ಚಿತ್ರವಿದು. ನನ್ನ ಮರೆಯದಿರು, ನನ್ನ ತೊರೆಯದಿರು.

ಮೆಲ್ಲುಸಿರೆ ಸವಿಗಾನ ನೀವು ಕೇಳ್ತಾ ಇದ್ದೀರಾ ಕೆಎಲ್ಲಿ ವೇಣುಧ್ವನಿ 90.4 ಎಫ್ಎಂ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. 1976 ತೆರೆ ಕಂಡ ನಾನಿನ್ನ ಮರೆಯಲಾರೆ ಚಿತ್ರದ ನನ್ನಾಸೆಯ ಹೂವೆ ಬೆಳದಿಂಗಳ ಚಲುವೆ

ಕೇಳಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಗುಣ ನೋಡಿ ಹೆಣ್ಣು ಕೊಡು ಚಿತ್ರದ ಗೀತೆಯಿದು. ನೀ ಇರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ

ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮವಿದು ಮೆಲ್ಲುಸಿರೆ ಸವಿಗಾನ. ವಿಜಯ ನಾರಸಿಂಹ ಸಾಹಿತ್ಯವಿರುವಂತಹ ವಿಜಯ್ ಭಾಸ್ಕರ್ ಸಂಗೀತ ನಿರ್ದೇಶನದ SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮಾನಸ ಸರೋವರ ಚಿತ್ರದ ಗೀತೆ ನೀನೇ ಸಾಕಿದ ಗಿಣಿ ನಿನ್ನ ಮುದ್ದಿನ ಗಿಣಿ.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಜೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಯ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವಿನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿಯ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.